0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 ಎಫ್ಎಂ. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನ ಅನ್ನೋದು ಪೈಪೋಟಿಯಲ್ಲ, ನಮ್ಮ ಬದುಕನ್ನ ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನ ಕಳೆದುಕೊಳ್ಳಬಾರದು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 9 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ ಪ್ರಸಾರವಾಗುತ್ತದೆ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ನಮಗಾಗಿ ಕಾನೂನು.

ಕಾರ್ಯಕ್ರಮ 12:30 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1:30 to 2:00 ಪ್ರಸಾರವಾಗಲಿದೆ. ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು, ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು, ಕನ್ನಡ ಭಾಷೆಯಲ್ಲಿ 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಯಲಗೂರ ವಾಸ ನಾನಿನ್ನ ದಾಸ, ನಮಿಸುವೆ ಚರಣಕ್ಕೆ ಯಲಗೂರೇಶ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಭೂಮಿಗಿಳಿದೆ ಭಗವಂತ ಅನುಮನಾಗಿ ಬೇಡಿದೆಲ್ಲ ಕೊಡುವ ಕಲ್ಪವೃಕ್ಷವಾಗಿ ಕೇಳಿ ಈ ಒಂದು ಗೀತೆಯನ್ನು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಕಳಂಕಿತ ಓ ಹನುಮ ಕರುಣಾಕರ, ನಿನ್ನ ಹೆಸರು ಅಜರಾಮರ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಏಳೂರ ಪೊರೆವನೆ ಯಲಗೂರ ಒಡೆಯನೆ ಆದ್ಯಂತ ರಹಿತನೆ ಆಂಜನೇಯನೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳೂರ ಕಾಮನೆ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ಧನ್ಯನಯ್ಯ ಹನುಮ ನೀನೇ ಧನ್ಯನಯ್ಯ ರಾಮನಾಮ ನುಡಿವ ನಿರತವು ರಾಮ ರಾಮ ಎನ್ನುವ

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಈ ಲೋಕ ಮಗ್ಗದಲ್ಲಿ ಪ್ರೀತಿಲಾಳಿಯ ನಾಡಿ, ಬಣ್ಣ ಬಟ್ಟೆಯ ಮೇಲೆ ರಚಿಸು ನಗೆ ಚಿತ್ರ, ನವಿರಾದ ಭಾವದೆಳೆ ಇನಿತು ಹರಿಯದೇ ಇರಲಿ, ನೀ ಬಾಳ ನೇಕಾರ ಮುದ್ದು ರಾಮ. ಈ ಲೋಕವೇ ಒಂದು ಮಗ್ಗ, ಹೇಗಪ್ಪ ಹೀಗೆಲ್ಲ ಹೆಜ್ಜೆ ಇಟ್ಟು ನಾವು ಹೋಗೋದಕ್ಕೆ ಸಾಧ್ಯ? ನಮಗೆ ಯಾರಯ್ಯ ದಾರಿ ತೋರಿಸ್ತಾರೆ ಈ ಲೋಕದ ಮಗ್ಗದಲ್ಲಿ? ನೀನೇನೋ ನಗೆ ಚಿತ್ರ ಇರಬೇಕು ಅಂತ ಹೇಳ್ತೀಯ, ಆದರೆ ನಾವು ನಗುವುದು ಹೇಗಯ್ಯ, ಈ ಕಷ್ಟವನ್ನು ಜಯಿಸುವುದು ಹೇಗಯ್ಯ ಅಂತೆಲ್ಲ ಕೇಳಿದರೆ ಆತ ನಗುನಗುತ್ತಲೇ ಉತ್ತರಿಸುತ್ತಾನೆ, ಸೋಲು ಗೆಲುವಾಗುವುದು, ನಲಿವು ನೋವಾಗುವುದು, ಇರದೆಂದು ಒಂದೇ ತೆರ ನಮಗೆ ಜಯ ವಿಜಯ. ಚೆಲುವಿನಲ್ಲಿ ನಸು ನಗುತ ಸೊರಗದಿರು ಬೇನೆಯಲಿ, ಸಹಿಸು ನೀ ಕಹಿ ಒಗರ ಮುದ್ದು ರಾಮ. ಸಿಹಿ ಜೊತೆಗೆ ಕಹಿ ಕೊಂಚ ಇದ್ದರೆ ಆರೋಗ್ಯ ಎನ್ನುತ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರು ನಿಮ್ಮಲ್ಲಿ ಯೋಗ್ಯವೇ ಸ್ವಾಮಿ ಅಂತ ಕೇಳುವ ಪದವೇ ಆರೋಗ್ಯ. ಬದುಕು ಕಂಬನಿ ಮಾಲೆ ಎನುತ ಕಳೆಗುಂದದಿರು, ಹೂವಿರುವ ಲತೆಯಲ್ಲಿ ಇದೆ ನೂರು ಮುಳ್ಳು, ಮಳೆ ಬಿಲ್ಲು ಸಿಡಿಲು.

0: ಇರದೆ ಸೊಗಸಾದ ಆಗಸದಿ ಈಜುತ್ತ ಹೊಳೆದಾಟು ಮುದ್ದು ರಾಮಾನ್. ಈಸಬೇಕು, ಈ ಜೀವನದಲ್ಲಿ ಇದ್ದು ಜಯಿಸಬೇಕು. ಸತ್ಯಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ ಇವೆಲ್ಲ ನಮಗೆ ನಿತ್ಯ ಬರ್ತಕ್ಕಂಥದ್ದೇ, ಕಾಣತಕ್ಕಂಥದ್ದೇ. ನಿತ್ಯ ನೀ ನಿಧಾನ ನೆನೆ ನೆನೆದು ಚಿತ್ತದಲ್ಲಿ ಮನವಿರಿಸೆ ವೃತ್ತಿ ತನ್ಮಯಬಹುದು ಮುಂಕುತಿಮ್ಮನ್. ಈಜುತ್ತ ಹೊಳೆದಾಟಬೇಕಾದರೆ ನಾವು ಮೂರು ದರ್ಶನವನ್ನು ಕಾಣಬೇಕು. ಸತ್ಯ ಶಿವ ಸುಂದರದ ಭಿತ್ತಿಯನ್ನು ಕಾಣಬೇಕು. ಎಲ್ಲಿ? ಹೃದಯದಲ್ಲಿ. ತದನಂತರದಲ್ಲಿ ಬದುಕಿನಲ್ಲಿ ಅದರ ಮೂಲಕ ಈಜುತ್ತ ಹೊಳೆದಾಟಬೇಕು. ಅದ ಬಿಟ್ಟು ಮನವನ್ನು ಹುತ್ತ ಮಾಡಿ ಬಯಕೆಯ ಸರ್ಪವನ್ನು ತೂರಿ ಕೋಪದಲ್ಲಿ ಬುಸುಗುಡುತ್ತಾ ನಡೆದರೆ ಅದು ಬೆಪ್ಪುತನ. ಮತ್ಸರತೆ ಮರತರೆ ಉನ್ನತಿಗೆ ಅದು ನವಸತ್ವ. ಆದ್ದರಿಂದ ವಕ್ರತೆಯನ್ನ ಸರಿಸು ನೀನ್ ಅನ್ನುತ್ತಾನೆ ಮುದ್ದುರಾಮ. ಆ ರೀತಿ ವಕ್ರತೆಯನ್ನು ಪಕ್ಕಕ್ಕೆ ಸರಿಸಿದರೆ ಏನಾಗುತ್ತೆ? ಬೇರೇನಾಗುವುದಿಲ್ಲಯ್ಯ. ಪನ್ನೀರ ಕಂಪಾಗು ಆಯಾಸ ಬೇಸರಕ್ಕೆ, ನೀ ಮುರುಳಿ ದನಿಯಾಗು ಕಾತರತೆ ನೆಲಕ್ಕೆ, ಜೀವ ಅಂಬಿಗನಾಗು ಭವನದಿಯ ದಾಟಲಿಕ್ಕೆ, ನೀ ಲೋಕ ಸಖನಾಗು ಮುದ್ದುರಾಮನ್. ನಾವು ಈ ರೀತಿ ಆಗೋದಕ್ಕೋಸ್ಕರವಾಗಿ ಆ ರೀತಿ ಪ್ರಯತ್ನ ಮಾಡಿದರೆ ಸಾಧ್ಯ ಎನ್ನುತ್ತಾನೆ. ನಿನ್ನಾತ್ಮ ತಣ್ಣಗಿರೆ ಅದಕ್ಕಿಂತ ಬೇಕೇನು, ಹವೆನಿಯಂತ್ರಿತ ಕೊಠಡಿ ಅದು ಬಿಸಿಲಿನಲ್ಲಿ, ಅದಕ್ಕೆಲ್ಲ ಆಸಕ್ತಿ ಬಿರಿದು ಸನ್ಮಾನದಲ್ಲಿ, ತಣ್ಣಗಿಡು ನೀ ಜೀವ ಮುದ್ದುರಾಮ, ತಣ್ಣಗಿಡು ನೀ ಜೀವ ಮುದ್ದುರಾಮ. ಆ ಜೀವವನ್ನು ತಣ್ಣಗಿಟ್ಟುಕೊಳ್ಳಬೇಕು. ಎಲ್ಲಿ ಸ್ವಾಮಿ? ಇವೆಲ್ಲ ಕೇಳುತ್ತೇವೆ. ಇದು ಸನ್ನೆಯಾದರೂ ಆಚರಿಸುವುದು ಸೊನ್ನೆ. ನೋಡಿ, ಎರಡಂಶ ಇದೆ. ಒಂದನ್ನು ತಣ್ಣಗಿರಿಸಿಕೊಳ್ಳಬೇಕು, ಇನ್ನೊಂದನ್ನು ಬೆಚ್ಚಿಗಿರಿಸಿಕೊಳ್ಳಬೇಕು. ಆಗ ನಮ್ಮ ಬದುಕು ಆನಂದವಾಗಿರುತ್ತೆ. ವ್ಯತ್ಯಾಸ ಮಾಡಿಕೊಂಡಿದ್ದೇವೆ, ಅದಕ್ಕೆ ಸಂಕಟ ಪಡುತ್ತೆ. ಯಾವುದು ಬೆಚ್ಚಿಗಿರಿಸಿಕೊಳ್ಳಬೇಕು, ಯಾವುದು ತಣ್ಣಗಿರಿಸಿಕೊಳ್ಳಬೇಕು ಅಂತ ಕೇಳುತ್ತೀರಾ? ನೋಡಿ, ಹಣೆಯನ್ನು ತಣ್ಣಗಿರಿಸಿಕೊಳ್ಳಬೇಕು, ಎದೆಯನ್ನು ಬೆಚ್ಚಿಗಿರಿಸಿಕೊಳ್ಳಬೇಕು. ನಮಗೆ ಎಲ್ಲಿದೆ ಸ್ವಾಮಿ? ನಮ್ಮದು ಯಾವತ್ತೂ ಹಣೆಯನ್ನು ಬೆಚ್ಚಿಗಿರಿಸಿಕೊಳ್ಳುತ್ತೇವೆ, ಹೃದಯ ತಣ್ಣಗಾಗಿ ಬಿಡುತ್ತದೆ. ನಿಜ, ಮನುಷ್ಯನ ಮನಸ್ಸಿಗೆ ಈ ರೀತಿಯಾಗಿ ಅಡೆತಡೆಯ ಮೋಡಗಳು ಮುಸುಕದೇ ಇರುವುದಿಲ್ಲ. ಆದರೆ ನೆನಪಿಡಬೇಕು, ಅದು ಬೇಗ ಕರಗದೇ ಇರುವುದಿಲ್ಲ. ಆ ತೃಪ್ತಿಗೋಸ್ಕರವಾಗಿಯೇ ಈ ಲೋಕಮಗ್ಗದಲ್ಲಿ ಪ್ರೀತಿಲಾಳಿಯ ನಾಡಿ ಬಣ್ಣ ಬಟ್ಟೆಯ ಮೇಲೆ ನಗೆಯ ಚಿತ್ರವನ್ನು ನಾವು ರಚಿಸಬೇಕು. ನವಿರಾದ ಭಾವದೆಳೆ ಇನಿತು ಹರಿಯದೇ ಇರಲಿ ಅನ್ನುವುದನ್ನೂ ನಾವು ಗಮನಿಸಿಕೊಳ್ಳಬೇಕು. ಜಗದಲ್ಲಿ ನಾವು ಆ ರೀತಿಯಾಗಿ ಬಾಳ ನೇಕಾರರಾದರೆ ಆಗ ಬದುಕಿಗೊಂದು ಆಕಾರ. ಅರ್ಥ ಮಾಡಿಕೊಳ್ಳೋಣ, ಹಾಗೆ ಬದುಕೋಣ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

0: ಆಯಾ.
1: ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ.

ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಸೊ ಈಗ 33 ಕೋಟಿ ದೇವತೆಗಳಿದ್ದಾರೆ. ಸೊ ಯಾರನ್ನಂತ ಪೂಜಿಸುವುದು, ಯಾರನ್ನ ಬಿಡುವುದು ಅಲ್ವಾ? ಅದರ ಬದಲು ಒಬ್ಬರನ್ನ ಪೂಜಿಸಿದ್ರೆ ಎಲ್ಲ ದೇವತೆಗಳು ಪ್ರತಿಯೊಬ್ಬರು ಪ್ರಸನ್ನರಾಗುತ್ತಾರೆ. ಅಂಥವರನ್ನ ನಾವು ಪೂಜಿಸಬೇಕು. ಶ್ರೀಕೃಷ್ಣ ಹೇಳ್ತಾರೆ ಇಲ್ಲಿ, ನನ್ನನ್ನು ಪೂಜಿಸಿದರೆ ಪ್ರತಿಯೊಂದು ಎಲ್ಲರೂ ಕೂಡ ಪ್ರಸನ್ನರಾಗುತ್ತಾರೆ. ಯಜ್ಞೋ ವೈ ವಿಷ್ಣು. ಸೊ ವಿಷ್ಣು ಎಲ್ಲದರ ಪರಮ ಭೋಕ್ತಾರ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೋದು. ಉದಾಹರಣೆಗೆ, ಒಬ್ಬ ಮನುಷ್ಯನು ಮರದ ಬೇರಿಗೆ ನೀರು ಹಾಕದೆ ಅದರ ಎಲೆಗಳು ಮತ್ತು ರೆಂಬೆಗಳಿಗೆ ನೀರು ಹಾಕಿದರೆ ಅದು ಸಾಕಷ್ಟು ತಿಳುವಳಿಕೆ ಇಲ್ಲದೆ ಅಥವಾ ಅಂದರೆ ಅವನು ನಿಯಂತ್ರಕ ತತ್ವಗಳನ್ನು ಅನುಸರಿಸದೆ ಮಾಡುವಂಥ ಕೆಲಸ ಆಗುತ್ತೆ. ಮರದ ಬುಡಕ್ಕೆ ಬೇರಿಗೆ ನೀರು ಹಾಕಿದರೆ ಎಲೆಗಳು ಅದರ ರೆಂಬೆಗಳು ಎಲ್ಲವೂ ಕೂಡ ಒಂದು ಪೋಷಣೆಯನ್ನು ಪಡೆಯುತ್ತವೆ. ಅದೇ ಥರ ದೇಹದ ಬೇರೆ ಬೇರೆ ಭಾಗಗಳಿಗೆ ಸೇವೆ ಮಾಡುವ ವಿಧಾನವೆಂದರೆ ಹೊಟ್ಟೆಗೆ ಆಹಾರವನ್ನು ಕೊಡುವಂಥದ್ದು ಅಲ್ವಾ? ಅದೇ ಥರ ಇಲ್ಲಿ ಯಾರು ಕೃಷ್ಣ ಭಕ್ತಿಯನ್ನು ಅಥವಾ ವಿಷ್ಣು ಭಕ್ತಿಯನ್ನು ಮಾಡ್ತಾರೋ ಅವರಿಂದ ಎಲ್ಲ ದೇವತೆಗಳು ಪ್ರಸನ್ನರಾಗುತ್ತಾರೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. 24ನೇ ಶ್ಲೋಕ. ಅಹಂ

ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರನೂ ಮತ್ತು ಯಜಮಾನನೂ ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಅನೇಕ ಬಗೆಯ ಯಜ್ಞಾಚರಣೆಗಳನ್ನು ಮಾಡಬೇಕೆಂದು ಹೇಳಿದೆ. ಆದರೆ ವಾಸ್ತವವಾಗಿ ಅವೆಲ್ಲವುಗಳ ಉದ್ದೇಶ ಪರಮಪ್ರಭುವಿನ ತೃಪ್ತಿಯೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯಜ್ಞ ಎಂದರೆ ವಿಷ್ಣು. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಮನುಷ್ಯನು ಯಜ್ಞವನ್ನು ಅಥವಾ ವಿಷ್ಣುವನ್ನು ತೃಪ್ತಿಪಡಿಸಲು ಯಜ್ಞನನ್ನು ಅಥವಾ ವಿಷ್ಣುವನ್ನು ತೃಪ್ತಿಪಡಿಸಲು ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳಲಾಗಿದೆ. ವರ್ಣಾಶ್ರಮ ಧರ್ಮ ಅಂತ ಕರೆಸಿಕೊಳ್ಳುವ ಮನುಷ್ಯನ ನಾಗರಿಕತೆಯ ಪರಿಪೂರ್ಣ ರೂಪದ ಉದ್ದೇಶ ವಿಷ್ಣುವನ್ನು ತೃಪ್ತಿಗೊಳಿಸುವಂಥದ್ದು. ಸೊ ಆದ್ದರಿಂದ ಹೇಗೆ ಇಲ್ಲಿ ನಾನೇ ಎಲ್ಲದರ ಭೂತಾರ ಅನ್ನೋದನ್ನು ಭಗವಂತ ಹೇಳ್ತಾರೆ. 25ನೇ ಶ್ಲೋಕ.

0: ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ, ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಕೆಲವರು ಹೇಳ್ತಾರೆ, ಎಲ್ಲ ಮಾರ್ಗಗಳು ನಮ್ಮನ್ನು ಒಂದೇ ಕಡೆಗೆ ಕೊಂಡೊಯ್ಯುತ್ತವೆ, ಯಥೋಮತ್ ತಥೋಪತ್ ಅಂತ. ಸೊ ನಮ್ಮ ಇಷ್ಟ ಇದ್ದಾಗೆ ನಾವು ಬದುಕಬಹುದು, ಕೊನೆಗೆ ಸತ್ತ ಮೇಲೆ ಎಲ್ಲರೂ ಹೋಗೋದು ಒಂದೇ ಕಡೆಗಲ್ವಾ ಅಂತ ಕೆಲವರು ಮಾತಾಡ್ತಾರೆ. ಸೊ ಎಲ್ಲ ಮಾರ್ಗಗಳು ನಮ್ಮನ್ನು ಒಂದೇ ಕಡೆಗೆ ಕೊಂಡೊಯ್ಯುತ್ತಂತಾದರೆ ಭಗವಂತ ಭಗವದ್ಗೀತೆಯನ್ನು ಬೋಧಿಸುವಂಥ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ. ಸೊ ಇಲ್ಲಿ ಕ್ಲಿಯರಾಗಿ ಭಗವಂತ ಹೇಳ್ತಾರೆ, ಯಾರ್ಯಾರನ್ನು ಪೂಜಿಸುವವರು ಎಲ್ಲೆಲ್ಲಿಗೆ ಹೋಗ್ತಾರೆ, ಯಾವ ಥರ ಇರುವವರು, ಶಾಸ್ತ್ರದಲ್ಲಿ ವಿಧಿಸಿರುವ ತತ್ವಗಳನ್ನು ಅನುಸರಿಸುವವರ ಗತಿ ಏನಾಗುತ್ತೆ, ಶಾಸ್ತ್ರದಲ್ಲಿ ವಿಧಿಸಿರುವಂಥ ತತ್ವಗಳನ್ನು ಅನುಸರಿಸದೇ ಇರುವವರು ಅವರ ಸ್ಥಿತಿ ಏನಾಗುತ್ತೆ, ಯಾರನ್ನು ಪೂಜಿಸುವವರು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ಭಗವಂತ ಹೇಳ್ತಾರೆ ಸ್ಪಷ್ಟವಾಗಿ. ಆದ್ದರಿಂದ ಎಲ್ಲ ಮಾರ್ಗಗಳು ಒಂದೇ ಕಡೆಗೆ ನಮ್ಮನ್ನು ಕೊಂಡೊಯ್ಯೋದಿಲ್ಲ. ಅಂತೆ ನಾರಾಯಣ ಸ್ಮೃತಿ, ಅಂತ್ಯಕಾಲದಲ್ಲಿ ನಾವು ಯಾವ ಥರ ಸ್ಮರಣೆಯನ್ನು ಮಾಡ್ತೀವೋ ಅಲ್ಲಿಗೆ ನಾವು ಹೋಗ್ತೀವಿ ಅಂತೇಳಿ. ಸೊ ಸೂರ್ಯ ಚಂದ್ರ ಅಥವಾ ಬೇರೆ ಯಾವುದೇ ಲೋಕಕ್ಕೆ ಹೋಗಲು ಬಯಸುವವನು ಈ ಉದ್ದೇಶ ಸಾಧನೆಗಾಗಿ ವೇದಗಳಲ್ಲಿ ಹೇಳಿರುವ ನಿರ್ದಿಷ್ಟ ತತ್ವಗಳನ್ನು, ಉದಾಹರಣೆಗೆ ದರ್ಶ ಪೌರ್ಣಮಾಸಿ ಎಂದು ಪಾರಿಭಾಷಿಕವಾಗಿ ಕರೆಯುವ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು. ವೇದಗಳ ಕರ್ಮಕಾಂಡ ಭಾಗದಲ್ಲಿ ಇವುಗಳನ್ನು ವಿವರವಾಗಿ ವರ್ಣಿಸಲಾಗಿದೆ. ಬೇರೆ ಬೇರೆ ಅಂದರೆ ಸ್ವರ್ಗಲೋಕಗಳಲ್ಲಿ ನೆಲೆಸಿರುವ ದೇವತೆಗಳ ನಿರ್ದಿಷ್ಟ ಪೂಜೆಯನ್ನು ವೇದಗಳು ಸೂಚಿಸುತ್ತವೆ. ಇದೇ ರೀತಿಯಲ್ಲಿ ಒಂದು ನಿರ್ದಿಷ್ಟ ಯಜ್ಞವನ್ನು ಮಾಡಿ ಪಿತೃಲೋಕಕ್ಕೆ ಕೂಡ ಹೋಗ್ಬೋದು, ಸ್ವರ್ಗಲೋಕಕ್ಕೂ ಹೋಗ್ಬೋದು. ಹೀಗೆಯೇ ಕೆಲವರು ಭೂತಗಳ ಪೂಜೆಯನ್ನು ಮಾಡ್ತಾರೆ, ಪಿಶಾಚಿ ಪೂಜೆಯನ್ನು ಎಲ್ಲ ಮಾಡ್ತಾರೆ. ಸೊ ಇದನ್ನು ಮಾಠ ಅಥವಾ ಅಭಿಚಾರ ಅಂತ ಕೂಡ ಕರೀತಾರೆ. ಅಂತಹ ಅದನ್ನು ಅಭ್ಯಾಸ ಮಾಡೋರು ಕೂಡ ಇದ್ದಾರೆ. ಸೊ ಅದನ್ನು ಕೆಲವರು ಆಧ್ಯಾತ್ಮಿಕತೆ ಅಂತೇಳಿ ಭಾವಿಸ್ತಾರೆ. ಆದರೆ ಅಂತಹ ಚಟುವಟಿಕೆಗಳು ಇದು ಆಧ್ಯಾತ್ಮಿಕತೆಗೆ ವಿರುದ್ಧವಾಗಿರುವಂಥವು. ಅದೇ ರೀತಿಯಲ್ಲಿ ದೇವೋತ್ತಮ ಪರಮಪುರುಷರನ್ನು ಪೂಜಿಸುವ ಪರಿಶುದ್ಧ ಭಕ್ತನು ನಿಸ್ಸಂದೇಹವಾಗಿಯೂ ವೈಕುಂಠ ಅಥವಾ ಆಧ್ಯಾತ್ಮಿಕ ಲೋಕವನ್ನು ಅವನು ಸೇರುತ್ತಾನೆ, ಕೃಷ್ಣ ಲೋಕವನ್ನು ಸೇರುತ್ತಾನೆ. ದೇವತೆಗಳನ್ನು ಪೂಜಿಸಿದ ಮಾತ್ರದಿಂದಲೇ ದೇವತೆಗಳನ್ನು ಸೇರಬಹುದಂತಾದರೆ, ಪಿತೃಗಳನ್ನು ಪೂಜಿಸಿದ ಮಾತ್ರದಿಂದಲೇ ಪಿತೃಲೋಕಗಳನ್ನು ಸೇರಬಹುದಂತಾದರೆ, ಪರಿಶುದ್ಧ ಭಕ್ತನು ಕೃಷ್ಣ ಅಥವಾ ವಿಷ್ಣು ಲೋಕವನ್ನು ಸೇರುವುದು ಏಕೆ ಸಾಧ್ಯವಿಲ್ಲ? ಈ ಮುಖ್ಯವಾದ ಶ್ಲೋಕದಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಭಕ್ತಿ ಯೋಗವನ್ನು ಅನುಸರಿಸಿದ ಮಾತ್ರದಿಂದಲೇ ಒಬ್ಬನು ಆಧ್ಯಾತ್ಮಿಕ ಲೋಕವನ್ನು ಅಥವಾ ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಸೊ 26ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಹೀಗೆ, ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಸೊ ಇಲ್ಲಿ ಭಕ್ತಿಯನ್ನು ಭಗವಂತ ಎಷ್ಟು ಸರಳೀಕರಿಸಿದ್ರು ಅಂದರೆ, ಬಡವರಲ್ಲಿ ಬಡವ, ಶ್ರೀಮಂತರಲ್ಲಿ ಶ್ರೀಮಂತ ಭಕ್ತಿಯನ್ನು ಮಾಡಬಹುದು. ಶ್ರೀಮಂತರು ತಮ್ಮ ಕೈಲಾಗಿ ಏನು ಇರುತ್ತೋ, ತಮಗೆ ಏನು ಭಗವಂತನಿಂದ ಪ್ರಾಪ್ತಿಯಾಗಿರುತ್ತೋ ಅದನ್ನು ಭಗವಂತನ ಸೇವೆಗೆ ಅರ್ಪಿಸ್ಬೋದು. ಬಡವರು ಕೂಡ ಭಕ್ತಿಯನ್ನು ಮಾಡ್ಬೋದು. ಒಂದು ಹಣ್ಣು, ಒಂದು ಹೂವು, ಒಂದು ಲೋಟ ನೀರು, ಅದಕ್ಕೆ ಒಂದು ತುಳಸಿ ಎಲೆ ಹಾಕಿ ನನಗೆ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಆದರೆ ಭಕ್ತಿಯಿಂದ ನಾವು ಅರ್ಪಿಸಬೇಕು. ಸೊ ಈ ಥರ ಅರ್ಪಿಸೋದ್ರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಬೆಳೀತಾ ಹೋಗುತ್ತೆ. ಪ್ರೀತಿಪೂರ್ವಕ ಸಂಬಂಧ, ಭಗವಂತನ ಜೊತೆ ನಮಗಿರುವಂಥ ಪ್ರೀತಿಪೂರ್ವಕ ಸಂಬಂಧವೇ ಭಕ್ತಿ ಆಗುತ್ತೆ ಅಲ್ವಾ. ಸೊ ಭಗವಂತ ಹೇಳ್ತಾರೆ, ಯಾರಾದರೂ ಅದನ್ನು ಭಕ್ತಿಯಿಂದ ನನಗೆ ಏನನ್ನು ಅರ್ಪಿಸಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ. ಇದು ನಮ್ಮ ಮತ್ತು ಭಗವಂತ ನಡುವಿನ ಮಧುರ ಬಾಂಧವ್ಯವನ್ನು ವೃದ್ಧಿಸುವುದಕ್ಕಾಗಿ ಭಗವಂತ ಹೇಳ್ತಾ ಇರುವಂಥದ್ದು. ನೀವು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ, ನಿಮ್ಮ ಭಕ್ತಿಗೆ ನಾನು ಸ್ಪಂದಿಸ್ತೇನೆ ಅಂತೇಳಿ. ಬುದ್ಧಿವಂತನು ನಿತ್ಯ ಸುಖಕ್ಕಾಗಿ ಒಂದು ಶಾಶ್ವತವಾದ ಆನಂದಮಯವಾದ ನಿವಾಸವನ್ನು ಪಡೆಯಲು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಯಲ್ಲಿ ನಿರತನಾಗಿರುವುದು ಅತ್ಯವಶ್ಯಕ. ಇಂತಹ ಆಶ್ಚರ್ಯಕರವಾದ ಫಲಿತಾಂಶವನ್ನು ಸಾಧಿಸುವ ವಿಧಾನ ಬಹು ಸುಲಭವಾದದ್ದು. ಬಡವರಲ್ಲಿ ಬಡವನಾಗಿದ್ದು ಯಾವ ಅರ್ಹತೆಯೂ ಇಲ್ಲದವರು ಇದನ್ನು ಪ್ರಯತ್ನಿಸಬಹುದು. ಇದಕ್ಕೆ ಅಗತ್ಯವಾದ ಏಕೈಕ ಅರ್ಹತೆ ಎಂದರೆ ಶುದ್ಧ ಭಕ್ತನಾಗಿರುವುದು. ಮನುಷ್ಯನು ಏನಾಗಿದ್ದಾನೆ, ಅವನ ಸ್ಥಿತಿ ಏನು, ಯಾವುದು ಮುಖ್ಯವಲ್ಲ. ಈ ವಿಧಾನವು ಎಷ್ಟು ಸುಲಭ ಎಂದರೆ, ನಿಜವಾದ ಪ್ರೀತಿಯಿಂದ ಭಗವಂತನಿಗೆ ಒಂದು ಎಲೆಯನ್ನಾಗಲಿ, ಹಣ್ಣನ್ನಾಗಲಿ, ಒಂದಿಷ್ಟು ನೀರನ್ನಾಗಲಿ ಅರ್ಪಿಸಬಹುದು. ಭಗವಂತ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಕೃಷ್ಣ ಪ್ರಜ್ಞೆಯು ಬಹು ಸುಲಭ, ಎಲ್ಲರಿಗೂ ಸಾಧ್ಯವಾದದ್ದರಿಂದ ಯಾರನ್ನು ಅದರಿಂದ ದೂರವಿಡಲಾಗದು. ಈ ಸರಳವಾದ ವಿಧಾನದಿಂದ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿ ನಿತ್ಯ ಜ್ಞಾನಾನಂದದ ಅತ್ಯುನ್ನತ ಪರಿಪೂರ್ಣತೆಯ ಬದುಕನ್ನು ಸೊ ಪಡೆಯುವುದು ಬೇಡ ಅಂತ ಯಾವ ಮೂಲಕ ತಾನೇ ಹೇಳಬಹುದು ಅಲ್ವಾ? ತುಂಬ ಸರಳ ಮತ್ತು ಸುಲಭವಾಗಿರುವಂಥ ಈ ವಿಧಾನದಿಂದ ಪರಿಪೂರ್ಣತೆಯನ್ನು ಪಡೆಯಬಹುದಂತಾದರೆ ಯಾಕೆ ಇದನ್ನು ನಾವು ಅನುಸರಿಸಬಾರದು? ಸೊ ಇಲ್ಲಿ ಕೃಷ್ಣನಿಗೆ ಪ್ರೇಮಪೂರ್ವಕ ಸೇವೆ ಮಾತ್ರವೇ ಬೇಕು, ಬೇರೇನೂ ಬೇಡ. ತನ್ನ ಪರಿಶುದ್ಧ ಭಕ್ತರಿಂದ ಒಂದು ಸಣ್ಣ ಹೂವನ್ನು ಸಹ ಆತನು ಸ್ವೀಕರಿಸುತ್ತಾನೆ. ಭಕ್ತನಲ್ಲದವನಿಂದ ಆತನು ಏನನ್ನೂ ಬಯಸುವುದಿಲ್ಲ. ಆತನು ಸ್ವಯಂ ಪೂರ್ಣನು. ಆತನಿಗೆ ಯಾರಿಂದಲೂ ಏನೂ ಅಗತ್ಯವಿಲ್ಲ. ಆದರೂ ಆತನು ಪ್ರೀತಿ ವಿಶ್ವಾಸಗಳ ವಿನಿಮಯದಲ್ಲಿ ತನ್ನ ಭಕ್ತನ ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ. ಸೊ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೇ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣತೆ. ಈ ಶ್ಲೋಕದಲ್ಲಿ ಭಕ್ತಿ ಎನ್ನುವುದನ್ನು ಎರಡು ಬಾರಿ ಬಳಸಿದೆ. ಕೃಷ್ಣನ ಬಳಿಗೆ ಹೋಗಲು ಭಕ್ತಿ ಸೇವೆಯೊಂದೇ ಮಾರ್ಗ ಎಂದು ಒತ್ತಿ ಹೇಳುವುದು ಇದರ ಉದ್ದೇಶ. ಬ್ರಾಹ್ಮಣನಾಗುವುದು, ವಿದ್ವಾಂಸನಾಗುವುದು, ಬಹು ಶ್ರೀಮಂತನೋ ತತ್ವಶಾಸ್ತ್ರಜ್ಞನೋ ಆಗುವುದು ಇಂತಹ ಯಾವುದೇ ಸಾಧನವು ಯಾವುದೇ ಕಾಣಿಕೆಯನ್ನು ಸ್ವೀಕರಿಸುವಂತೆ ಕೃಷ್ಣನ ಮನವನ್ನು ಒಲಿಸಲಾರದು. ಭಕ್ತಿಯ ಮೂಲ ತತ್ವವಿಲ್ಲದೆ ಯಾರಿಂದಲೇ ಆಗಲಿ ಯಾವ ಕಾಣಿಕೆಯನ್ನೇ ಆಗಲಿ ಸ್ವೀಕರಿಸುವಂತೆ ಭಗವಂತನ ಮನಸ್ಸನ್ನು ಒಲಿಸಲು ಸಾಧ್ಯವಿಲ್ಲ. ಭಕ್ತಿ ಎಂದಿಗೂ ಕಾರಣಾತ್ಮಕವಲ್ಲ. ಈ ಪ್ರಕ್ರಿಯೆಯು ನಿತ್ಯವಾದದ್ದು. ಪರಾತ್ಪರ ಪೂರ್ಣತೆಗೆ ಸೇವೆಯಲ್ಲಿ ಅರ್ಪಿಸುವ ನೇರ ಕ್ರಿಯೆ ಭಕ್ತಿ. ಸೊ ಇದರ ಮುಂದಿನ ಭಾಗವನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಕ್ಕೆ ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 ನಿಮಿಷದಿಂದ 8:30 ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ನಿಮಿಷದಿಂದ 9 ಗಂಟೆಯವರೆಗೆ ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 ಯಿಂದ 9:30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ನಿಮಿಷದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ಯಿಂದ 12:30 ನಿಮಿಷಕ್ಕೆ ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 ನಿಮಿಷದಿಂದ 1 ಗಂಟೆಯವರೆಗೆ ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 ನಿಮಿಷದಿಂದ 2 ಗಂಟೆಯವರೆಗೆ ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 ಯಿಂದ 2:15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ಯಿಂದ 4:30 ನಿಮಿಷಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 ನಿಮಿಷದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 ಯಿಂದ 7:35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ನಿಮಿಷದಿಂದ 7:45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ನಿಮಿಷದಿಂದ 8:15 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312-473777.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೈದಾರ್.
1: ಕಫ ಡಾಮಿನೆಂಟ್ ಕಾಲ, ಎಲ್ಲಿ ಯಾವಾಗ ಕಫವನ್ನು ಹೆಚ್ಚಾಗೋ ಕಾಲ ಇದೆ ವಸಂತ ಋತುದಲ್ಲಿ ಅಟ್ಯಾಕ್ ಹೆಚ್ಚಾಗಬಹುದು. ಕ್ಲೌಡಿ ಡೇಸ್, ರೇನಿ ಸೀಸನ್ ಅಂಡ್ ಕ್ಲೌಡ್, ರೇನ್ ತುಂಬಾ ಇದ್ರೆ ಆಗೋದಿಲ್ಲ, ಕ್ಲೌಡ್ ಆದಾಗ ತುಂಬಾ ಅಟ್ಯಾಕ್. ಸೆಕೆಂಡ್, ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಫ ಕಾಲ. ಅದು ನಮ್ಮ ಆಯುರ್ವೇದ ಪ್ರಕಾರ ಉಂಡ ಇಮಿಡಿಯೇಟ್ಲಿ ಉಂಡ ತಕ್ಷಣ ಕಫ. ಇನ್ನೊಂದು ನಿಧಾನ ಅವ್ರು ಏನ್ ಮಾಡ್ತಾರೆ, ಉಂಡು 10 ನಿಮಿಷ ಅಥವಾ 5 ನಿಮಿಷದಲ್ಲಿ ಮಲಗಿ ಬಿಡ್ತಾರೆ, ಇನ್ನೂ 100% ಅಸಮಾಟಕ್. ಅದಕ್ಕೆ ನಾನು ಐ ಅಪ್ರಿಷಿಯೇಟ್ ಜೈನ್ ಕಮ್ಯುನಿಟಿ ಪೀಪಲ್ ಫಾರ್ ದಿಸ್. ಸೂರ್ಯ ಮುಣುಗೋಕ್ಕಿಂತ ಮುಂಚೆ ಊಟ ಮಾಡಿಬಿಡ್ತಾರೆ ರಾತ್ರಿದು. ಸಂಜೆ ಕಾಲ ಅನ್ನೋದು ಶೀತಕಾಲ ಅಲ್ಲ, ಸೊ ಸೂರ್ಯ ಮುಣುಗೋಕ್ಕಿಂತ ಮುಂಚೆನ ಊಟ ಮಾಡಿ. ಕಾನ್ಸೆಪ್ಟ್ ಏನು, ಊಟ ಮಾಡಿ 2-3 ಗಂಟೆ ಆದ್ಮೇಲೆ ಮಲಗಬೇಕು. ಇಮಿಡಿಯೇಟ್ಲಿ ಉಂಡು ಮಲಗಿದ್ರೆ ಕಫ ಕಾಲ ಹೆಚ್ಚಾಗಿ ಕಫ ದುಷ್ಟಿಯಾಗಿ 100% ಆದಿದ್ದು. ಒಂದೇ ಅಸ್ತಮಾ ಅಲ್ಲ, ಇವನ್ ಡಯಾಬಿಟಿಸ್ ಬರೀ. ಈಗ ನಾವು ಡೇಸ್ ಅವ್ರು ಹೇಳ್ತಾರೆ, ಉಂಡು ನೀವು ರೆಡಿ ಇಟ್ಟು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೆ ಮಾಡಿ ಮಲಗಿ ವೈದ್ಯನ ಮಿಂಡದ. ಅರ್ಥ ಏನು, ಉಂಡು 100 ಅಡಿ ಇಟ್ಟು. ಇದರ ಅರ್ಥ, ಈಗ ನೀವು ಲೇಟೆಸ್ಟ್ ಮಾಡರ್ನ್ ಎಕ್ಸಸೈಸ್, ಹ್ಯಾವ್ ಫುಡ್ ಅಂಡ್ ವಾಕ್ ಫಾರ್ 15 ಮಿನಿಟ್ಸ್, ನೀವು ಲೇಟೆಸ್ಟ್ ಟ್ರೆಂಡ್. ಇದೇ ರೀತಿ ನಾವು ಊಟ ಮಾಡಿ ರೆಸ್ಟ್ ಮಾಡಬಾರ್ದು. ಮ್ಯಾಕ್ಸಿಮಮ್ 15-20 ನಿಮಿಷ ಕೂತ್ಕೊಂಡು ಒಂದು 20 ನಿಮಿಷ ನಡಿಬೇಕು. ಸೊ ಅವಾಗ ಯಾವುದೇ ರೋಗವು, ಇದೊಂದೇ ಅಲ್ಲ, ಯಾವುದೇ ರೋಗಕ್ಕೆ ನಾವು ಕಾರಣ ಉತ್ತರ ಆಗುದಿಲ್ಲ. ಹಾಗೆ ಅರ್ಲಿ ಡಿನ್ನರ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಸ್ತಮಾ ಪೇಷಂಟ್. ಅಥವಾ ಸೀಸನಲ್ ಚೇಂಜಸ್, ಈಗ ನಮಗೆ ಈ ಬೇಸಿಗೆಗಳಿಂದ ಮಳೆಗಾಲ ಹೋಗೋ 15 ದಿವಸ ಇರ್ತದೆ, ಅದು ಋತು ಸಂಧಿ ಅಂತೀವಿ. ಆ ಸಂಧಿಯಲ್ಲಿ ನಾವು ಅಡ್ಯಾಪ್ಟೆಬಿಲಿಟಿ, ನಮ್ಮದೇ ಆದ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಈ ರೋಗವನ್ನು ಎಷ್ಟೋ ರೀತಿಯಾಗಿ ಅವಾಯ್ಡ್ ಮಾಡೋದು. ಕೃತ್ರಿಮ ಗುಣೋಪದಾನ ಅಂತ ಹೇಳಿದ್ವಿ, ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿದ್ದು ಬಿಡೋದು. ಸೊ ನಮಗೆ ತೊಂದರೆ ಆಗಿದ್ದು ಗೊತ್ತೇ ಆಗಬಾರ್ದು ಬಾಡಿಗೆ. ನಾನು ಹೇಳಿದೆ, ದಿನದ 24 ತಾಸದಲ್ಲಿ 15 ಡಿಗ್ರಿಗಿಂತ ಫ್ಲಕ್ಚುಯೇಷನ್ ಆಗೋ ಟೆಂಪರೇಚರ್ ನಾವು ಇರಬಾರ್ದು. ನೀವು ಹೋದ್ರಿ ಹಿಮಾಲಯದಲ್ಲಿ ಇರಿ, ಅವ್ರಿಗೆ ಯಾವತ್ತು ಮೈನಸ್ ಅಲ್ಲೇ ಇರ್ತಾರೆ, ಬಟ್ ನಮ್ದು ಹಾಗಲ್ಲ. ನಾವು ಒಮ್ಮೆ 10-12 ಬರ್ತದೆ ನೈಟ್ಗೆ, ಬೆಳಿಗ್ಗೆ ನೆಕ್ಸ್ಟ್ ಡೇ 35. ನಾವು ರೈಟ್ ನೌ ದ ಸೇಮ್ ಸಿಚುವೇಶನ್ ಇನ್ ಬೆಲ್ಗಾಮ್. ಸೊ ಈ ರೀತಿ ಆದಾಗ ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ ಹೆಚ್ಚಾಗ್ತದೆ. ಈ ರೀತಿ ಆಗಬಾರ್ದು, ಅಂತ ಫ್ಲಕ್ಚುಯೇಷನ್ ಟೈಮಿಂಗ್ ಅನ್ನ ನೋಡಿಕೊಂಡು ಮಾಡಬೇಕು. ಜೀವನ ಶೈಲಿ ಆಹಾರ ಪದ್ಧತಿ ಒಂದು ಅದೊಂದು ದಿನದ ಮಾತ್ರ ಆಗ್ತದೆ, ಬಟ್ ಈ ಅಸ್ತಮಾ ರಿಲೇಟೆಡ್ ನಮಗೆ ಅಸ್ತಮಾ ಬರ್ತಾ ಇದೆ, ಯಾವುದರಿಂದ ಅಲರ್ಜಿ ಇದೆ ಅನ್ನೋದು ಒಂದು ಐಡೆಂಟಿಫೈ ಮಾಡ್ಕೋಬೇಕು. ಕಫಕರ ಆಹಾರ ತಿನ್ನಬೇಡಿ ಅಂತ ಹೇಳಿ, ತಿಂದ್ರೆ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್. ಅಂದ್ರೆ ವ್ಯಾಯಾಮ ಅಂದ್ರೆ ನಡೆದಾಡಿ ಅದನ್ನು ಖರ್ಚು ಮಾಡಬೇಕು. ಮತ್ತೆ ಆಲ್ ಪ್ರಿಸರ್ವೇಟಿವ್ ಅಂಡ್ ರೆಡಿಮೇಡ್ ಫುಡ್ ಆರ್ ದಿ ಟಾಕ್ಸಿಕ್, ಯಾಕಂದ್ರೆ ಅವನಿಗೆ ದುಡ್ಡು ಗಳಿಸಬೇಕು, ನೀವು ಟೇಸ್ಟ್ ಮಾಡಬೇಕು. ಹೊರಗಡೆ ಫುಡ್ ಮೇಜರ್ ಕಾಂಪ್ಲಿಕೇಶನ್ಸ್, ಎಲ್ಲದರಲ್ಲಿ ಪ್ರಿಸರ್ವೇಟಿವ್ ಇರ್ತದೆ, ಎಲ್ಲ ಪ್ರಿಸರ್ವೇಟಿವ್ ನಾವು ಗೊತ್ತಾಗದೆ ತಿಂತೀವಿ. ಮತ್ತೆ ಕುಕ್ ಮಾಡೋ ಮೆಥಡ್ ತುಂಬಾ ರಾಂಗ್ ಇದೆ. ಈಗ ಹನಿಯನ್ನ ಬಿಸಿ ಮಾಡಬಾರ್ದು, ಜೇನುತುಪ್ಪವನ್ನ ಬಿಸಿ ಮಾಡಬಾರ್ದು, ಅದನ್ನು ಬಿಸಿ ಮಾಡಿ ತಿಂದ್ರೆ ರೋಗ. ಇಮಿಡಿಯೇಟ್ಲಿ ಊಟ ಬಿಸಿ ಬಿಸಿ ಊಟ ಮಾಡಿ ಮೇಲೆ ಐಸ್ ಕ್ರೀಮ್ ತಿನ್ನೋದು, ಅದು ಒಂದು ಅಸ್ತಮಾಗೆ ನಿಧಾನ. ಸೊ ಇಂಥ ವಿರುದ್ಧ ಆಹಾರ ಪದ್ಧತಿಗಳು, ಹಾಲು ಮತ್ತು ಮೀನು ಒಂದೇ ಊಟದಲ್ಲಿ ತಿನ್ನಬಾರದು, ಇಂಥ ಕೆಲವೊಂದು ಇದೆ, ಸಂಸ್ಕಾರ ವಿರುದ್ಧ ಮತ್ತೆ ಸಂಯೋಗ ವಿರುದ್ಧ ಅಂತ ಹೇಳ್ತೀವಿ. ಮೊಸರು ಮತ್ತು ಜೇನು ಮತ್ತು ತುಪ್ಪವನ್ನು ಈಕ್ವಲ್ ಕ್ವಾಂಟಿಟಿ ಆದರೆ ಪಾಯ್ಸನ್, ಇಟ್ ಇಸ್ ಆಕ್ಟ್ ಆಸ್ ಅ ಪಾಯ್ಸನ್. ಅದರಿಂದ ಹಾಗೆ ಸಂಯೋಗ ವಿರುದ್ಧ ಯಾವ್ದನ್ನ ಯಾವ್ದಕ್ಕೆ ಮಿಕ್ಸ್ ಮಾಡಬಾರದು. ಈಗ ನೋಡಿ, ಎಲ್ಲ ಮಿಲ್ಕ್ ಶೇಕ್, ಐ ಥಿಂಕ್ ಐ ಟೆಲ್ ಯು, ಮಿಲ್ಕ್ ಶೇಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯ್ಸನ್ ಫಾರ್ ಆಲ್ ದ ಡಿಸೀಸ್. ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಯಾವ ಹಣ್ಣು ಮತ್ತು ಹಾಲನ್ನ ಮಿಕ್ಸ್ ಮಾಡಬಾರದು, ಎಕ್ಸೆಪ್ಟ್ ಓನ್ಲಿ ಒನ್ ಫ್ರೂಟ್ ಅನ್ನ ಅಲೋ ಮಾಡಿದ್ದು, ಅದು ಮ್ಯಾಂಗೋ. ಹಾಲಿನ ಜೊತೆಗೆ ಅದು ಸ್ವೀಟ್ ಇರಬೇಕು, ಹುಳಿ ಇದ್ರೆ ಮಿಕ್ಸ್ಲೇ ಮಾಡಲೇಬಾರದು. ಸೊ ನಿಮ್ಮ ಮನೆಯಲ್ಲಿ ಹಾಲು ಕಾಸ್ಬೇಕಾದ್ರೆ ನಾವು ಎಷ್ಟು ಕಾಜಿ ಮಾಡ್ತೀವಿ, ಏನು ಬೀಳಬಾರ್ದಂತ. ಬಟ್ ಹೊಟ್ಟೆಯಲ್ಲಿ ಹಾಕುವಾಗ ಅನ್ನ ಸಾರು ಹಾಲು ಮಿಕ್ಸ್ ಮಾಡಿ ಹಾಕ್ತೀವಿ, ದಟ್ ಈಸ್ ಒನ್ ಆಫ್ ದ ಕಾಸ್. ಹಾಲು ಹಣ್ಣು ಎಲ್ಲ ಪಂಚಾಮೃತ ಅಂತ ಹೇಳ್ತಾರೆ, ಸ್ವಾಮಿಗಳನ್ನ ಕೇಳಿ, ಪಂಚಾಮೃತದಲ್ಲಿ ಬಾಳೆಹಣ್ಣು ಇಲ್ಲವೇ ಇಲ್ಲ. ಇವರು ಆಮೇಲೆ ಟೇಸ್ಟಿಗೆ ಹಾಕಿರೋದು, ಅದನ್ನ ದಿನ ತಿನ್ನೋರಿಗೆ ರೋಗ ಬರೋದು. ಪಂಚಾಮೃತ ಬಾಳೆಹಣ್ಣು ಹಾಲನ್ನ ಮಿಕ್ಸ್ ಮಾಡಬಾರದು. ಯಾವ್ದು ಫ್ರೂಟ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತುಂಬಾ ಹುಳಿ ಇರ್ತದೆ, ಹಾಲು ಹೊಡಿತದೆ, ಹೊಟ್ಟೆ ಒಳಗಡೆ ಹೋಗಿ ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಂತ ಆಹಾರನ ಅವಾಯ್ಡ್ ಮಾಡೋದ್ರಿಂದ ನನಗೆ ಅನ್ಸ್ಬೇಡಿ ಈ ರಿಲೇಟೆಡ್ ಡಿಸಾರ್ಡರ್ ಬರೋದು ಕಡಿಮೆ. ಅಸ್ತಮಾ ರಿಲೇಟೆಡ್ ಶ್ವಾಸಕೋಶದ ಪ್ರಾಣವಾಸತ್ವ ದೃಷ್ಟಿ ಅನ್ನೋದು ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ಒಳ್ಳೆಯ ದಿನನಿತ್ಯದ ದಿನಚರ್ಯ ಅಂತೀವಲ್ಲ, ಆ ದಿನಚರ್ಯದವನ್ನು ಫಾಲೋ ಮಾಡಿ. ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು ಇಂಪಾರ್ಟೆಂಟ್. ಯಾವಾಗ ನಮ್ದು ಎವ್ರಿ ಡೇ ಎದ್ದ ಮೇಲೆ ನಮ್ಮ ಬೌಲಿ ವ್ಯಾಕೇಶನ್ ಆಗಿದೆ ಇಲ್ಲ, ಇಂಪಾರ್ಟೆಂಟ್ ಇದು ದಿನ. ಅದನ್ನು ಮಾಡೋದ್ರಿಂದ ಮತ್ತು ನಾವು ಮನೆಯಲ್ಲಿ ಮಾಡಿದ ಆಹಾರವನ್ನು ನಾವೇ ನೇಚರ್ ಹೇಗೆ ಕೊಟ್ಟಿದೆ ಅದೇ ರೀತಿ, ಮತ್ತು ಸೀಸನಲ್ ಫ್ರೂಟ್ಸ್, ಸೀಸನಲ್ ಗ್ರೇನ್ಸ್, ಸೀಸನಲ್ ಫುಡ್ ತಿನ್ನೋದ್ರಿಂದ ಯಾವ ರೋಗ ಬರೋದಿಲ್ಲ. ನಾವು ಮಿಥ್ಯ ಆಹಾರ ಮಾಡಿದರೆ ಅಪತ್ಯ ನಿಮಿತ್ತ ನಾವೆಲ್ಲ ತಪ್ಪು ಮಾಡ್ತಾ ಹೋದರೆ ಈ ರೋಗಕ್ಕೆ ನಾವೇ ಕಾರಣರಾಗ್ತೀವಿ. ಸೊ ಅಸ್ತಮಾ ಕೇರ್ ಫಾರ್ ಆಲ್ ಅಂತ ಇದೆಯಲ್ಲ, ಇವನ್ ಚಿಕ್ಕ ಮಕ್ಕಳಿಗೆ ಈ ಪ್ರಿಸರ್ವ್ ಫುಡ್ ಚಾಕ್ಲೇಟ್ಸ್ ಇವನ್ನ ಬಿಟ್ಟರೆ ಅವರಿಗೂ ತುಂಬ, ನನ್ನ ಮಗು ಹಾಲು ಕುಡಿತಲ್ಲ, ಟೆನ್ಷನ್ ತಗೋಬೇಡ್ರಿ. ನೀವು ಹಾಲೇ ಕುಡಿಸೋ ಪ್ರೀತಿ ಇದ್ರೆ ಜವಾರಿ ಆಕಳದ ಹಾಲನ್ನು ನೀವೇ ಕಟ್ಟಿದ್ರೆ ತಂದು ಕುಡಿಸಿದ್ರೆ ನನಗೆ ಅನ್ಸ್ಬೇಕು ತೊಂದರೆ ಆಗೋದಿಲ್ಲ. ಮಿಲ್ಕ್ ಇಸ್ ದ ಮೇಜರ್ ಪಾಯ್ಸನ್ ವಿಚ್ ಇಸ್ ನೌ ಸ್ಪಾಯ್ಲಿಂಗ್. ಈ ಕಿವಿ ಮತ್ತು ಆಹಾರದಿಂದವೇ ಎಷ್ಟೋ ರೋಗಗಳನ್ನ ನಾವು ಒಳಗಡೆ ಬರಮಾಡಿದ್ದೇವೆ. ಆಹಾರದಲ್ಲೇ ತಿದ್ದುಪಡಿ ಆದರೆ ಯಾರಿಗೂ ಈ ತೊಂದರೆಗಳು ಆಗದೇ ಇರಬಹುದು. ಒಬ್ಬೊಬ್ಬರಿಗೆ ರೇರ್ ಆಗಿ ತುಂಬಾ ಸಿವಿಯರ್ ಡಿಸೀಸ್ ಬರೋ ಕಾರಣ ಇರ್ತದೆ, ಅದನ್ನು ವೈದ್ಯರು ಇದ್ದಾರೆ ಚಿಕಿತ್ಸೆ ಮಾಡೇ ಮಾಡ್ತಾರೆ, ಅದರ ಕಡೆ ಬಂದು ಬೆನಿಫಿಟ್ ಪಡೀರಿ. ಆಯುರ್ವೇದದಲ್ಲಿ ಬೇಗನೆ ಬಂದು ಅರ್ಲಿ ಸ್ಟೇಜ್ ಅಲ್ಲಿ ಬಂದು ನಮ್ಮ ಆಸ್ಪತ್ರೆ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳಿದೆ, ಚಿಕ್ಕ ಮಕ್ಕಳ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ರೆಸ್ಪಿರೇಟರಿ ಒಪಿಡಿನೂ ಇದೆ ನಮ್ಮ ಪಂಚಕರ್ಮ ಡಿಪಾರ್ಟ್ಮೆಂಟ್ಗೆ ಬಂದ್ರೂ ಒಂದು ಒಳ್ಳೆಯ ರೀತಿಯ ಇದಕ್ಕೆ ವ್ಯಾಧಿ ಅಪುನರ್ಭವ ಚಿಕಿತ್ಸೆಯನ್ನು ಕೊಡಬಹುದಂತ ನಾನು ಒಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಆ ಜನರ ಫೀಡ್ಬ್ಯಾಕು ನೀವು ತಗೊಂಡು ನೋಡಿ. ಒಳ್ಳೆಯ ಒಂದು ಆರೋಗ್ಯವನ್ನು ನಾನು ಶ್ವಾಸಕೋಶದ ರಿಲೇಟೆಡ್ ನಮಗೆ ತುಂಬಾ ರಿಸರ್ಚ್ ಆಗಿದೆ. ನಾವು ಸೂಪರ್ ಸ್ಪೆಷಾಲಿಟಿ ಇನ್ ರೆಸ್ಪಿರೇಟರಿ ಅಂಡ್ ಪಲ್ಮನಾಲಜಿ ಬಂದಿದೆ. ಅಂತ ವ್ಯಾಧಿಗಳಿಗೂ ನಮ್ಮಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ಅಂತ ಆಯುರ್ವೇದ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಒಂದು ಅವರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಇದುವರೆಗೂ ಕೇಳಿದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.

0: कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल,
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಹಸಿವು ನಿದ್ದೆ ಕೋಪ ತಾಪ ನಿನಗೂ ಇದೆ, ನಿನ್ನಂತೆ ರೋಷಾವೇಶ ನಮಗೂ ಇದೆ. ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಂತಿ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಇಟ್ಸ್ ಪ್ರಿವೆಂಟಿವ್ ಮೆಷರ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಿಸಿಯೋಥೆರಪಿ ಇನ್ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯ ಕಾರಣ ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಎಂದರೇನು, ಅಲ್ಲಿಂದ ಪ್ರಾರಂಭ.
1: ಸರ್, ನಾವು ಮುಂಚೆ ಯಂಗ್ ಸ್ಟ್ರೋಕ್ ಅನ್ನೋದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ಸ್ಟ್ರೋಕ್. ಸ್ಟ್ರೋಕ್ ಅಂತಂದ್ರೆ

0: ಇವಾಗ ಎಲ್ಲರಿಗೂ ಗೊತ್ತಿದೆ, ದೇರ್ ಸಮಥಿಂಗ್ ಕಾಲ್ಡ್ ಬ್ರೈನ್ ಸ್ಟ್ರೋಕ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ಪಾರ್ಶ್ವವಾಯು. ಮೆದುಳಿನ ಪಾರ್ಶ್ವವಾಯು ಅಂತಂದ್ರೆ ಇದು ನಮ್ಮ ಮೆದುಳಿಗೆ ಸಪ್ಲೈ ಆಗುತ್ತಿರುವಂತಹ ರಕ್ತ ಬ್ಲಾಕ್ ಆಗೋದ್ರಿಂದ ಆಗುತ್ತೆ. ಅದನ್ನ ಜನರಲ್ ಆಗಿ ಹೇಳೋದಂತಂದ್ರೆ ಇದನ್ನ ಪಾರ್ಶ್ವವಾಯು ಲಕ್ವಾ ಪ್ಯಾರಲಿಸಿಸ್ ಅಂತ ಹೇಳ್ತಾರೆ. ಇದು ಆಗೋದು ಕಾಮನ್ಲಿ ಇದು ಆಗೋದು ವಯಸ್ಸಾದವ್ರ ಜನರಲ್ ಜಾಸ್ತಿ, ಅಂದ್ರೆ 65 ವರ್ಷಕ್ಕಿಂತ ಜಾಸ್ತಿ. ಇವತ್ತಿನ ತಾರೀಕಿನಲ್ಲಿ ಏನಾಗ್ತದೆ ಸರ್, 45 ವರ್ಷ ಆಗಿರೋ ಜನರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಯಾರಿಗಾದರೂ ಈ ತರ ಪಾರ್ಶ್ವವಾಯು 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಆದ್ರೆ ಅದನ್ನ ಯಂಗ್ ಸ್ಟ್ರೋಕ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್. ಕಾರಣ ಇದು ಮೇನ್ಲಿ ಬಿಕಾಸ್ ಆಫ್ ಬ್ಲಡ್ ಸಪ್ಲೈ. ಅಂತಂದ್ರೆ ನಮ್ಮ ಮೆದುಳಿಗೆ ಬ್ಲಡ್ ಸಪ್ಲೈ ಆಗ್ತಿರೋದು ಇದು ಕಡಿಮೆ ಆಗೋದ್ರಿಂದ ಆಗ್ಬಹುದು, ಅಥವಾ ನಮ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದನೂ ಇದು ಆಗಬಹುದು. ಇವೆರಡು ಮೇನ್ ಕಾರಣ ಇದೆ. ಮತ್ತೆ ಇದು ಇವತ್ತಿನ ತಾರೀಕಿನಲ್ಲಿ ಯಂಗ್ ಜನರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಆಗುತ್ತಿರುವ ಮೇನ್ ಕಾರಣ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲ್, ಬ್ಯಾಡ್ ಹ್ಯಾಬಿಟ್ಟು ಮತ್ತೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್. ಇವೆಲ್ಲ ಕಾರಣದಿಂದ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಏನಾಗ್ತಿಲ್ಲ ಅದನ್ನ ನಾವು ಯಂಗ್ ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡ್ತೀವಿ.
1: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಇದರ ಒಂದು ಹಿಡನ್ ಲಕ್ಷಣಗಳು, ಅಂದ್ರೆ ಇದರ ಗುಪ್ತ ಲಕ್ಷಣಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಗುಪ್ತ ಲಕ್ಷಣಗಳು ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಸರ್, ಇವಾಗ ಹ್ಯೂಮನ್ ಲೈಫ್ ಪ್ರೆಡಿಕ್ಷನ್ ಹೇಗಾಗಿದೆ ಅಂತಂದ್ರೆ 35 ವರ್ಷ ಆದ ನಂತರ ಸಾಕಷ್ಟು ಜನರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಹೈಪರ್ ಟೆನ್ಷನ್ ಅನ್ನೋದೇನಿದೆ ಅಲ್ಲ ಸರ್, ನಾವು ಅನ್ಲೆಸ್ ಅಂಟಿಲ್ ಅದರದಿಂದ ನಮ್ಗೆ ಏನೋ ಸಿಂಪ್ಟಮ್ಸ್ ಕಾಣೋವರೆಗೆ ನಾವು ಹೋಗಿ ಅದನ್ನ ಟೆಸ್ಟ್ ಮಾಡೋದಿಲ್ಲ. ಸೊ ಅದನ್ನ ಅದು ಮೋಸ್ಟ್ ಆಫ್ ದಿ ಟೈಮ್ ಹೈಪರ್ ಟೆನ್ಷನ್ ಬಂದರೆ, ಡಯಾಬಿಟಿಸ್ ಬಂದರೆ, ಯಂಗ್ ಜನರಲ್ಲಿ ಬಂದರೆ ಅದು ಸಿಂಪ್ಟಮ್ಸ್ ತೋರಿಸೋದಿಲ್ಲ. ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳನ್ನು ತೋರಿಸೋದಿಲ್ಲ. ಆ ಕಾರಣದಿಂದ ಅದು ನೆಗ್ಲೆಕ್ಟ್ ಮಾಡ್ತಾರೆ. ಒನ್ ಫೈಂಡ್ ಡೇ ಅದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿ ಅದು ಬ್ಲಾಕ್ ಮಾಡಿ ಬ್ರೈನಿಗೆ ಸಪ್ಲೈ ಕಡಿಮೆ ಆದ ನಂತರ ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು, ಕೈಕಾಲು ಮೂವ್ಮೆಂಟ್ ಆಗೋದು ಕಡಿಮೆ ಆಗ್ಬೋದು. ಈ ಲಕ್ಷಣಗಳು ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮಗೆ ಬಿ ಪಿ ಇತ್ತು ನಿಮ್ಗೆ ಗೊತ್ತಾಗಿಲ್ಲ, ನೀವು ಟೆಸ್ಟ್ ಮಾಡಿಸಿಲ್ಲ, ಇದು ಒಂದು ಲಕ್ಷಣ. ಇನ್ನೊಂದು ಸರ್, ಇದು ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಕೆಲವೊಂದ್ಸರಿ ವಿಪರೀತ ತಲೆನೋವು ಆಗ್ಬೋದು, ಒಂದೊಂದು ಯಾವಾಗ ಯಾವಾಗ ವಾಮಿಟಿಂಗ್ ಆಗ್ಬೋದು, ಮತ್ತು ಕೆಲವೊಂದ್ಸರಿ ತಲೆ ಸುತ್ತು ಬರೋ ಥರ ಆಗ್ಬೋದು. ಇವೆಲ್ಲ ಲಕ್ಷಣಗಳನ್ನ ನಾವು ಕನ್ಸಿಡರ್ ಮಾಡ್ಬೋದು. ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ದ ಯಂಗ್ ಸ್ಟ್ರೋಕ್ ಅಂತೇಳಿ. ಈ ಥರ ಮೇಲಿನ ಮೇಲೆ ಲಕ್ಷಣ ಬರ್ತಾ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪಾಸಿಬಲ್ ಇದ್ರೆ ಹೋಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ನಿಮ್ಮ ಏರಿಯಾದಲ್ಲಿ ಯಾರು ಲೋಕಲ್ ಡಾಕ್ಟರ್ ಇದ್ರೆ ಯಾವಾಗ 15 ಡೇಸ್ ಆಫ್ 1 ಮಂತ್ಗೆ ಒಂದ್ಸಾರಿ ಬಿ ಪಿ ಚೆಕ್ ಮಾಡಿಸೋದು, ಶುಗರ್ ಚೆಕ್ ಮಾಡಿಸೋದು, ಈ ಥರ ಮಾಡಿಸ್ತಾ ಇದ್ರೆ ಒಂಥರ ಸೇಫ್ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಅಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳ ಈ ಒಂದು ಜೀವನ ಶೈಲಿ, ಲೈಫ್ ಸ್ಟೈಲ್ ಬಹಳ ಬದಲಾಗಿದೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಎಷ್ಟು ಕಾರಣವಾಗುತ್ತೆ ಈ ಒಂದು
0: ಸರ್? ನೆಗ್ಲಿಜೆನ್ಸಿನೇ ತುಂಬಾ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಇಸ್ ಅ ಮೇಜರ್ ಕಾಸ್ ಅಂತ ನಾನು ಹೇಳ್ಬೋದು. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, 35 ವರ್ಷ ಆದ ನಂತರ ಇವಾಗ ಬ್ಲಡ್ ಪ್ರೆಷರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಮತ್ತು ಜನ ತಾವಾಗಿ ಹೋಗಿ ಟೆಸ್ಟ್ ಮಾಡಿಸೋದಿಲ್ಲ, ತಾವಾಗಿ ಹೋಗಿ ಏನು ತಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡೋದಿಲ್ಲ. ಅದು ಒಂದು ಲೆವೆಲಿಗೆ ಬಂದಮೇಲೆ ಅದು ಎಕ್ಸ್ಟ್ರೀಮ್ ಆಗಿ ಕಿಶಿಂದ ತೊಂದರೆ ಆಗಿ ಆದಮೇಲೇ ಅವ್ರು ಹೋಗ್ತಾರೆ ಡಾಕ್ಟರ್ ಹತ್ರ. ಅದಕ್ಕೆ ಮೇನ್ ಕಾರಣ ನಾನೇನಂತೀನಿ, ಬ್ಯಾಡ್ ಹ್ಯಾಬಿಟ್ಸ್, ಒಂದು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ವಿಪರೀತ ಸ್ಮೋಕಿಂಗ್ ಏನಂತೀವಿ, ಇಲ್ಲಂತಂದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಏನು ಇಲ್ಲ, ಆಮೇಲೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ವರ್ಕಿಂಗ್ ಅಂಡರ್ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಟಾರ್ಗೆಟ್ಸ್ ಇವೆಲ್ಲ ಇವಾಗ ಐ ಟಿ ಸೆಕ್ಟರ್ ನೋಡ್ತಾ ಇದೀವಿ. ಬಹಳ ಜನ ಕುಂತಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಟಾರ್ಗೆಟ್ಸ್ ಇರುತ್ತೆ, ಆ ಟಾರ್ಗೆಟ್ಲಿಂದ ಸ್ಟ್ರೆಸ್ ಹೆಚ್ಚಾಗುತ್ತೆ, ಸ್ಟ್ರೆಸ್ಲಿಂದ ಆಮೇಲೆ ಅವ್ರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುವ ಕಾರಣದಿಂದ ಅವರಲ್ಲಿ ಬ್ಲಡ್ಡಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನಾಟ್ ಓನ್ಲಿ ಚೆಕಿಂಗ್ ದ ಬ್ಲಡ್ ಪ್ರೆಷರ್ ಅವರ ಶುಗರ್ ಲೆವೆಲ್ಸ್, ದೇ ಶುಡ್ ಆಲ್ಸೋ ಚೆಕ್, ಅಂದರೆ ಅವರು ತಮ್ಮ ಬ್ಲಡ್ಡಲ್ಲಿ ಇರುವಂಥ ಒಂದು ಏನಂತಾರೆ ಫ್ಯಾಟ್ ಕಂಟೆಂಟ್, ಅದನ್ನು ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಆದ್ರೂ ಅದನ್ನು ಒಂದು ಕಾರಣ ಇರುತ್ತೆ ಸ್ಟ್ರೋಕ್ ಆಗೋಕ್ಕೆ. ಸೊ ಈ 3 ಕಾರಣಗಳನ್ನು 6 ತಿಂಗಳಲ್ಲಿ ಒಮ್ಮೆ ಮಾಡಿದರೆ ಸಾಕು, ದೇ ಕ್ಯಾನ್ ಪ್ರಿವೆಂಟ್ ದರ್ ಸ್ಟ್ರೋಕ್ ಡೈರೆಕ್ಟ್ಲಿ ಟು 50-60%.
1: ಬಹಳ ಮುಖ್ಯವಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ತಾವು ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಡನ್ಲಿ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ ಬಹಳಷ್ಟು ಜನರು. ಹೆಲ್ತ್ ಕಾನ್ಶಿಯಸ್ ಆಗಿ ವ್ಯಾಯಾಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವರು ವ್ಯಾಯಾಮ ಮಾಡುವಾಗಲೇ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಅಂತ?
0: ಅದು ಸರ್, ಅದು ಒಂದು ಏನಿದೆ, ಇವಾಗ ಹೆಲ್ತ್ ಕಾನ್ಶಿಯಸ್ ಆಗಿ ನೀವು ಎಕ್ಸಸೈಸ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಿಮಿಟೇಷನ್. ನಿಮ್ಮ ಬಾಡಿಗೆ ಎಷ್ಟು ಸಾಧ್ಯ ಇದೆ, ನೀವು ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡೋ ಅರ್ಥ ಇದಲ್ಲಕ್ಕೆ ಒಂದೇ ದಿವಸ ಹೋಗಿ ಜಿಮ್ಮಲ್ಲಿ 3 ತಾಸು ಮಾಡಿದೆ 4 ತಾಸು ಮಾಡಿದೆ, ದಟ್ ಈಸ್ ರಾಂಗ್. ಯು ಶುಡ್ ಸ್ಟಾರ್ಟ್, ಅಂದರೆ ನೀವು ಸ್ಟಾರ್ಟ್ ಮಾಡಬೇಕು ಒಂದು 10 ನಿಮಿಷ ಒಂದು ವಾರ ಇವತ್ತು ಸ್ಟಾರ್ಟ್ ಮಾಡಿದರೆ ಬರೋ ಒಂದು ವಾರದಲ್ಲಿ ಬರೀ ಡೈಲಿ ಒಂದು ಮುಂಜಾನೆ 10 ನಿಮಿಷ 15 ನಿಮಿಷ ಸಿಂಪಲ್ ಸ್ಟಾರ್ಟ್ ಮಾಡೋದು ವಾಕಿಂಗ್ಲಿಂದ, ಆಮೇಲೆ ಬ್ರಿಸ್ಕ್ ವಾಕಿಂಗ್. ಈ ಥರ ಎಕ್ಸಸೈಸ್ ಟ್ರೈನಿಂಗ್ ಏನಿದೆಯಲ್ಲ ಇದನ್ನು ಸ್ಲೋಲಿ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡಬೇಕು. ಅದರಲ್ಲಿಂದ ಏನಾಗುತ್ತೆ, ನಿಮ್ಮ ಹಾರ್ಟು, ನಿಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ನ್ಯೂರೋವಾಸ್ಕ್ಯುಲರ್ ಸಿಸ್ಟಮು, ಬ್ರೈನು, ಎವ್ರಿಥಿಂಗ್ ವಿಲ್ ಗೆಟ್ ಅಡಾಪ್ಟೆಡ್. ಅಂದರೆ ನರ ರೋಗ ಸಿಸ್ಟಮ್ ಏನಿದೆಯಲ್ಲ ಅದು, ನರವ್ಯೂಹ ಸಿಸ್ಟಮ್ ಏನಂತೀವಿ, ಹೃದಯ ರೋಗ ಸಿಸ್ಟಮ್ ಇದೇನಿಲ್ಲ, ಅದೆಲ್ಲ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ಅದು ಒಂದು ಸೆಟಪ್ ಆದಮೇಲೆ ಸ್ಲೋಲಿ ಸ್ಲೋಲಿ ನೀವು ಇಂಟೆನ್ಸಿಟಿ ಹೆಚ್ಚು ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಸರ್, ನಾನು ಭಾಳಷ್ಟು ಸರ ನೋಡಿದ್ದೀನಿ, ಭಾಳಷ್ಟು ಜನ ಇವಾಗ ಫಿಲ್ಮ್ ಸ್ಟಾರ್ ಆಗಲಿ, ಒಳ್ಳೆ ಒಳ್ಳೆ ಜನ ಅಂದರೆ ದೇ ಆರ್ ವೆರಿ ಫಿಟ್, ಬಟ್ ಸಡನ್ಲಿ ಜಿಮ್ಮಲ್ಲಿ ಇದುವಾಗಿ ದೇ ಡಯಟ್ ಮೆನಿ ಮೆನಿ ವಿಷಯ ಆಗ್ತಾ ಇದೆ. ಅದಕ್ಕೆ ಒಂದು ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಇಟ್ ದ ಎಕ್ಸಸೈಸ್ ಏನು ನೀವು ಮಾಡ್ತಾ ಇದ್ರಲ್ಲ ಅದನ್ನು ಒಂದು ಸೂಪರ್ವಿಷನ್ನಲ್ಲಿ, ಇವಾಗ ಟ್ರೈನ್ಡ್ ಪ್ರೊಫೆಷನಲ್ ಟ್ರೈನರ್ ಇರ್ತಾರೆ ಅವ್ರ ಹತ್ರ ಹೋಗಿ ನೀವು ಎಕ್ಸಸೈಸ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ನೀವಾಗೆ ನಿಮ್ಮ ಮನಸ್ಸಿನ ಮೇಲೆ ಮಾಡಿದರೆ ನಾನು ಇವತ್ತು ಒಂದು ವಾರದಲ್ಲಿ ನಾನು ಇಷ್ಟು ಮಾಡ್ತೀನಿ, ನಾನು ಇಷ್ಟು ವೆಟ್ ಕಡಿಮೆ ಮಾಡ್ತೀನಿ, ಆ ಥರ ಮಾಡೋಕ್ಕೆ ಹೋದರೆ ಅದು ನಮಗೆ ಸೂಟ್ ಆಗಲ್ಲ, ಅದರಿಂದ ಏನೋ ರಿಬೌಂಡ್ ಜಾಸ್ತಿ ಆಗುತ್ತೆ.
1: ಡಾಕ್ಟರ್ ಸರ್, ತಾವು ಹೇಳಿದರೆ ಟ್ರೈನರ್ ಗೈಡೆನ್ಸ್ನಲ್ಲಿಯೇ ಮಾಡಿ ಅಂತ, ಅಂಥ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನು ನಾವು ಕಳ್ಕೊಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ತೂಕ ಜಾಸ್ತಿ ಮಾಡ್ಕೋಬೇಕು ಅಥವಾ ತೂಕ ಕಮ್ಮಿ, ವೇಟ್ ಗೇನ್ ಅಥವಾ ವೇಟ್ ಲಾಸ್ಗೋಸ್ಕರ ಬಹಳಷ್ಟು ಸಪ್ಲಿಮೆಂಟ್ಸು, ಬಹಳಷ್ಟು ವಿಷಯಗಳಲ್ಲಿ ಸ್ಟೆರಾಯ್ಡ್ ಇದ್ದು ಅದು ತಗೋತಾರೆ, ಅದು ಕೂಡ ಈ ಒಂದು ಪಾರ್ಶ್ವವಾಯು ಅಥವಾ ಯಂಗ್ ಸ್ಟ್ರೋಕ್ ಅಥವಾ ಸ್ಟ್ರೋಕಿಗೆ ಕಾರಣ ಆಗಬಹುದು?
0: ಹೌದು ಸರ್, ಡೆಫಿನೆಟ್ಲಿ ಆಗ್ಬೋದು. ಯಾಕಂತಂದ್ರೆ ಎನಿಥಿಂಗ್ ವಿಚ್ ಈಸ್ ಯಾವ್ದಾದ್ರು ಒಂದು ನಾವು ನೈಸರ್ಗಿಕ ಇಲ್ಲದೆ ಇರುವಂತಹ ಒಂದು ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ತಗೊಳ್ಳೋದ್ರಿಂದ, ಇದು ಪ್ರೋಟೀನ್ ಆಗಿರ್ಬೋದು, ಯಾವ್ದಾದ್ರು ಶೇಕ್ ಆಗಿರ್ಬೋದು, ಎನಿಥಿಂಗ್, ಅದು ಎಷ್ಟರ ಮಟ್ಟಿಗೆ ಐಡಿಯಲ್ ಇದೆ, ಅದು ಸೈಂಟಿಫಿಕ್ ಇದೆ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಗೊಳ್ಳೋದು, ಮತ್ತು ಅದರ ಪ್ರಮಾಣ ಎಷ್ಟು ಪ್ರಮಾಣ ತಗೋತಾ ಇದ್ದೀರಿ, ಆ ತಗೊಳ್ಳುವಂಥ ಪ್ರಮಾಣ ನಿಮ್ಮ ಶರೀರಕ್ಕೆ ಮ್ಯಾಚ್ ಆಗ್ತಾ ಇದ್ದಿಲ್ಲ ಅದನ್ನು ನೋಡ್ಕೋಬೇಕು. ಕೆಲವೊಂದ್ಸರಿ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆಮೇಲೆ ನಿಮ್ದು ತೂಕ ಅಂತೀವಿ, ನಿಮ್ದು ಹೈಟ್ ಅಂತೀವಿ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರ ಒಂದು ಲೆವೆಲಿಗೆ ನೀವು ಅದನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ ನೀವು ಅದನ್ನು ಇವಾಗ ಅನ್ಪ್ರೊಫೆಷನಲ್ ವೇನಲ್ಲಿ ತೊಗೊಂಡ್ರೆ, ಅಂದರೆ ನೀವು ವಿದೌಟ್ ಎನಿಬಡೀಸ್ ಗೈಡೆನ್ಸ್, ವಿದೌಟ್ ದ ಮೆಡಿಕಲ್ ಸೂಪರ್ವಿಷನ್ ನೀವು ತೊಗೊಂಡ್ರೆ ಅದರ ದುಷ್ಪರಿಣಾಮ ಆಗುತ್ತೆ. ಮತ್ತು ಸಾಕಷ್ಟು ಸ್ಟಡಿಗಳು ಪ್ರೂವ್ ಮಾಡಿದ್ದಾರೆ ಕಿ ಈವನ್ ಕನ್ಸಂಪ್ಷನ್ ಆಫ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಜನರಿಗೆ ಸ್ಟ್ರೋಕು ಅಥವಾ ಬೇರೆ ತರ ಹೃದಯ ರೋಗಗಳು ಆಗ್ತಾ ಇದೆ ಅಂತ ಅದಕ್ಕೂ ಒಂದು ಒಂದು ಸೈಂಟಿಫಿಕ್ ಪ್ರೂಫ್ ಇದೆ ಸರ್.
1: ಇದಾಯ್ತು ಆಡಿಟಿವ್ಸ್ ಅಥವಾ ಸ್ಟೆರಾಯ್ಡ್ ಇದು ಅದು ಅಬ್ಯೂಸ್ ನಿಂದ. ಇನ್ನೊಂದು ಬಹಳ ಟ್ರೆಂಡಿಂಗ್ ಆಗಿರುವ ವಿಷಯ, ಏಕೆಂದ್ರೆ ತಾವು ಹೇಳಿದ್ರೆ ಬ್ಲಡ್ ಅಲ್ಲಿರೋ ಫ್ಯಾಟ್ ನ ಅವಾಗ ಅವಾಗ 6 ತಿಂಗಳಲ್ಲಿ ಚೆಕ್ ಮಾಡಿ, ಕೀಟೋಜೆನಿಕ್ ಡಯಟ್, ಆಟ್ಕಿನ್ಸ್ ಡಯಟ್, ಕಾರ್ನಿವೋರಸ್ ಡಯಟ್, ಈ ಡಯಟ್ ಗಳಿಂದ ನಾನು ಕೆದಿಯಲ್ಲಿ ನೋಡಿದ್ದೇವೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕಿಗೆ ಒಳಗಾದ್ರೆ ಏನು ಹೇಳಿಕೆ?
0: ಅದೇ ಸರ್, ತಗೊಳ್ಳಿಕ್ಕೆ ಅಡ್ಡಿಲ್ಲ, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳೋಕೆ ಇಷ್ಟಪಡೋದೇ, ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಮ ಇಚ್ಛೆ ಪ್ರಕಾರ ನೀವು ತಗೋಬಾರ್ದು, ಅದನ್ನ ಒಂದು ಒಂದು ಮೆಡಿಕಲ್ ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಮತ್ತೆ ನಾನು ಮೋಸ್ಟ್ ನಮ್ಮ ಇನ್ನೊಂದು ವಿಷಯ ಅಂತಂದ್ರೆ, ಬಹಳಷ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಡೈರೆಕ್ಟ್ಲಿ ಸಿಗುತ್ತೆ, ತಗೊಂತಾರೆ, ಬಟ್ ಅದನ್ನ ಪ್ರಾಪರ್ ಆಗಿ ಒಂದು ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಅದರಲ್ಲಿ ಏನು ದುಷ್ಪರಿಣಾಮ ಇಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಪರಿಣಾಮ ಆಗುತ್ತೆ. ಬಟ್ ಇಟ್ ನೀಡ್ಸ್ ಟು ಬಿ ಮಾನಿಟರ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಅಂದ್ರೆ ಯುವ ಪಾರ್ಶ್ವವಾಯು ಕಾರಣಗಳು ಮತ್ತು ಲಕ್ಷಣಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಿಂದ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ KLEಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದ್ರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗೊಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯನ್ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಯಾವೆಲ್ಲ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬಹುದು, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ಬೋದು?
2: ಸರ್, ದಿನನಿತ್ಯ ವ್ಯಾಯಾಮ ಮಾಡಬೇಕು. ನಿಮಗೆ ವ್ಯಾಯಾಮ ಮಾಡಲಿಕ್ಕೆ ಸಮಯ ಸಿಗಲ್ಲ ಅಂತ ನಾವೇನು ಎಕ್ಸ್ಕ್ಯೂಸ್ ಕೊಡ್ತೀವಲ್ಲ, ಅದು ತಪ್ಪು. ಸಾಧ್ಯ ಇದ್ದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ನಿಮ್ ಇಪ್ಪತ್ನಾಲ್ಕು ತಾಸದಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದರೆ ದಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಅದ್ರ ಜೊತೆಯಲ್ಲಿ ನಾವು ಲಿಫ್ಟ್ ಅನ್ನ ಉಪಯೋಗ ಮಾಡಬಾರ್ದು, ಅದ್ರ ಬದಲಿ ನಾವು ಸ್ಟೇರ್ಕೇಸ್ ಅನ್ನ ಯೂಸ್ ಮಾಡಬೇಕು. ಆಹಾರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವೆಜಿಟೇಬಲ್ಸ್ ಕನ್ಸಂಪ್ಷನ್ ಮಾಡಬೇಕು. ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ ಸರ್, ಸ್ಟ್ರೆಸ್ ಯಾರಿಗೆಲ್ಲ? ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ತೊಗೊಂತೀರಿ, ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ಕೋಪಪ್ ಮಾಡ್ತೀರಿ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ದು ಬೇರೆ ಲೈಫ್ ಸ್ಟೈಲ್ ಅಂತಂದರೆ, ಈಗ ನಾವು ಸಾಕಷ್ಟು ಜನ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀವಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಒಂದು ಲಿಮಿಟೆಡ್ ವೇ, ಕಂಟ್ರೋಲ್ಡ್ ವೇದಲ್ಲಿ ಮಾಡಿದರೆ ಇಟ್ಸ್ ವಿ ಕ್ಯಾನ್ ಪ್ರಿವೆಂಟ್. ಬಟ್ ಇಫ್ ಯು ಅಂದರೆ ನೀವು ಅದನ್ನು ಬಿಟ್ಟರೆ, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಆಮೇಲೆ ಸಿಗರೇಟ್ ಸ್ಮೋಕಿಂಗ್, ಅವ್ರ ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಅಂತಂದರೆ ತಂಬಾಕು ಪದಾರ್ಥಗಳ ಸೇವನೆ, ಅದು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಖೈನಿ ಆಗಿರ್ಬೋದು, ಏನೂ ಆಗಿರ್ಬೋದು, ಯಾವುದೇ ಥರದ ತಂಬಾಕು ಪದಾರ್ಥನ ಒಂದು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ದ ಅಂದರೆ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಡೈರೆಕ್ಟ್ಲಿ ಡಬಲ್ ಆಗುತ್ತೆ. ಓಕೆ, ಅದು ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ನೀವು ಸ್ಟ್ರೋಕನ್ನು ಯಂಗ್ ಸ್ಟ್ರೋಕ್ ಅಂತ ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಬ್ಬಿನ ಅಂಶ ಕಡಿಮೆ ಇರುವ ಆಹಾರವನ್ನು ಸೇವನೆ ಮಾಡಿದರೆ ಡೆಫಿನೆಟ್ಲಿ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಅನ್ನು ಅವಾಯ್ಡ್ ಮಾಡ್ಬೋದು.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಅಡಿಕ್ಷನ್ಗಳ ಬಗ್ಗೆ ತಾವು ಮಾತನಾಡ್ತಿದ್ರಿ, ಟೊಬ್ಯಾಕೋ ಇರಲಿ, ಆಲ್ಸೋ ಆಲ್ಕೋಹಾಲ್ ಇರಲಿ, ಇತ್ತೀಚಿನ ದಿನಗಳಲ್ಲಿ ಅದು ಯಾರು ಸೇವಿಸುವುದಿಲ್ಲ ಅವರನ್ನ ವಿಭಿನ್ನವಾಗಿ ನೋಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ಅಂತ ಪ್ರಾರಂಭ ಮಾಡ್ತಾರೆ, ಅಥವಾ ಫೋಮೋ ಅಂತ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲರೂ ಸೇವಿಸ್ತಾ ಇದ್ದಾರೆ, ನಾನು ಸೇವಿಸಲೇಬೇಕು ಅಂತ, ಇದು ಬಹಳ ಕಾಮನ್ ಆಗಿದೆ. ಇದು ಕೂಡ ಒಂದು ಕಾರಣ ಆಗ್ತಾ ಇದೆಯಾ?
2: ಹೌದು ಸರ್, ಇದು ಕೂಡ ಒಂದು ಕಾರಣ ಇದೆ. ಅದನ್ನ ನೋಡಿ, ಇವಾಗ ಏನು ಇದು ಸಮಥಿಂಗ್, ನಾವೇನಂತೀವಿ ನ್ಯೂ ನಾರ್ಮಲ್ ಅಂತ ಹೇಳ್ತಾ ಇದ್ದೇವೆ. ಈಗಿನ ಸೊಸೈಟಿಯಲ್ಲಿ ನೀವು ಡ್ರಿಂಕ್ ಮಾಡಲ್ಲ, ಸೋಷಿಯಲ್ ಡ್ರಿಂಕ್ ನೀವು ಮಾಡಲ್ಲ ಅಂತಂದ್ರೆ ನಿಮಗೆ ಒಂದು ಅದೇ ನೀವೇನು ಹೇಳಿದ್ರಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಬಟ್ ಏನಿದೆ, ಎನಿಥಿಂಗ್ ಏನಾದರೂ ನೀವು ಸೇವನೆ ಮಾಡ್ತಾ ಇದ್ದಾರಲ್ಲ, ಅದು ಒಂದು ತುಂಬಾ ಲಿಮಿಟೆಡ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ಯಾವುದು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳೋದಿಲ್ಲ, ಕನ್ಸಂಪ್ಷನ್ ಆಫ್ ಅಂದ್ರೆ ಸೇವನೆ ಮಾಡೋದು, ಆಲ್ಕೋಹಾಲ್ ಸೇವನೆ ಮಾಡೋದು ಅಥವಾ ಧೂಮಪಾನ ಸೇವನೆ ಮಾಡೋದು ಲಿಮಿಟೆಡ್ ಮಾಡಿ, ಜಾಸ್ತಿ ಮಾಡಿ, ಮೀಡಿಯಂ ರೇಂಜ್ ಅಲ್ಲಿ ಮಾಡಿ, ಅದರ ದುಷ್ಪರಿಣಾಮ ಆಗೋದಿಲ್ಲ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಜಗತ್ತು ಏನಂತದೆ, ಜನ ಏನಂತಾರೆ, ಅದನ್ನ ಅದು ಇಂಪಾರ್ಟೆಂಟು ಅಥವಾ ನಿಮ್ ಲೈಫ್, ನಿಮ್ ಹೆಲ್ತ್ ಅದು ಇಂಪಾರ್ಟೆಂಟ್, ಅದನ್ನು ನೋಡ್ಕೋಬೇಕು. ಆಮೇಲೆ ಇವಾಗ ಯಂಗ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀನಿ, ಇವಾಗ ವಿಚಾರ ಮಾಡಿ, ಒಂದು 45 ವರ್ಷದ ಹುಡುಗನಿಗೆ ಸ್ಟ್ರೋಕ್ ಆದರೆ ಅವ್ರದ್ದು ಇವಾಗ ಜಸ್ಟ್ ಮದುವೆ ಆಗಿರ್ತದೆ, ಮಕ್ಕಳು ಇರ್ತವೆ, ದ ಎಂಟೈರ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಅವರು ಒಂಥರ ಪ್ಯಾರ್ಲೆಸ್ ಆದರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಸಫರ್. ನೀವು ಅದಕ್ಕೆ ನಾನು ಇದನ್ನು ನನ್ನ ಶಬ್ದಗಳು ಕಟವಾಗಿರ್ಬೋದು, ನಾನು ತುಂಬ ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ದೀನಿ, ಇದನ್ನು ಸ್ವಲ್ಪ ಹಾರ್ಷಿದೆ. ಬಟ್ ಈ ಥರ ವಿಚಾರ ಮಾಡಿದಾಗ ನಿಮಗೆ ಸ್ಮೋಕಿಂಗ್ ಮಾಡೋಕ್ಕಿಂತ ಮುಂಚೆನೂ ನಿಮಗೆ ಒಂದು ಭಯ ಬರುತ್ತೆ, ಮತ್ತು ನೀವು ಧೂಮಪಾನ ಆಗಲಿ ಅಥವಾ ನಿಮ್ದು ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ವಿಚಾರ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅನಿಸುತ್ತೆ ಓಕೆ, ಜನ ಏನು ಆಡ್ತಾರೆ ಮಾತಾಡ್ತಾರೆ ಮಾತಾಡಲಿ, ಬಟ್ ಮೈ ಲೈಫ್, ನನ್ನ ಜೀವನ, ನನ್ನ ಆರೋಗ್ಯ ಇಂಪಾರ್ಟೆಂಟ್ ಅಂದ್ಕೊಂಬಿಟ್ಟು ನೀವು ಅದರಿಂದ ದೂರ ಇದ್ರೆ ಡೆಫಿನೆಟ್ಲಿ ನಿಮ್ದು ಸ್ಟ್ರೋಕ್ ಅಥವಾ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡ್ತಾರೆ, ಧೂಮಪಾನವನ್ನ ಕ್ವಿಟ್ ಮಾಡ್ತಾರೆ, ಆದರೆ ಒಕೇಶನಲಿ ಡ್ರಿಂಕ್ ಮಾಡ್ತಾರೆ. ಅಂತವರಿಗೆ ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮರೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತಾ?
2: ಇಲ್ಲ ಸರ್, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದ್ರೆ ಮದ್ಯಪಾನ ಅಂತ ಏನಿದೆ ಅಲ್ಲ, ಇದು ತುಂಬಾ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನೀವು ಒಕೇಶನಲ್ಲಿ ಮಾಡಿದ್ರೆ ಚಾನ್ಸಸ್ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ, ಯು ಕ್ಯಾನ್ ಹೇಳ್ಬೋದು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ನಿಮ್ದು ಲಿಮಿಟೇಷನ್ ಜಾಸ್ತಿ ಆದರೆ ಡೆಫಿನೆಟ್ಲಿ ನೀವು ಹೈ ರಿಸ್ಕ್ ಅಲ್ಲಿ ಬರ್ತೀರಾ. ಸೊ ಇಟ್ ಈಸ್ ಫಾರ್ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಅಕ್ಸೆಪ್ಟೇಬಲ್. ಏನಾಗುತ್ತೆ, ಸೊ ನಾವು ಕೆಲವೊಂದ್ಸರಿ ಅಂತೀವಿ ಸಮ್ ಲೆವೆಲ್ ಇಟ್ ಇಸ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಅದೇನಾಗುತ್ತೆ ಅಭ್ಯಾಸ ಆಗಿಬಿಡ್ತದೆ,
1: ಕಂಪ್ಲೀಟ್ ಫ್ರೀಡಮ್
2: ಸಿಕ್ಕಂಗೆ ಆಗ್ತದೆ, ಅದು ಅಭ್ಯಾಸ ಆದಂಗೆ ಆಗ್ತದೆ. ಆಮೇಲೆ ಅದಕ್ಕೆ ನಾವು ಹೇಳೋದು ಅವಾಯ್ಡ್ ಮಾಡಿ ಅಂತ, ದಟ್ ಈಸ್ ದ ಬೆಸ್ಟ್ ಆಪ್ಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಡಯಟ್ ಆಯ್ತು, ಆಹಾರ ಆಯ್ತು, ಆಲ್ಕೋಹಾಲ್, ಟೊಬ್ಯಾಕೋನು ಆಯ್ತು, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ಟ್ರೆಸ್. ಚಿಂತೆ, ಅದ್ರ ಬಗ್ಗೆ ತಿಳಿಸಿ.
2: ಸರ್, ನಾನು ಮುಂಚೆನೆ ಹೇಳಿದ್ದೀನಿ, ಚಿಂತೆ ಎಲ್ಲರಿಗೂ ಇರುತ್ತೆ. ಹುಟ್ಟಿರೋ ಮಕ್ಕಳಿಂದ ವಯಸ್ಸಾದವ್ರವರೆಗೆ ಯಾವ್ದ ಒಂದಿಲ್ಲ ಒಂಥರ ಸ್ಟ್ರೆಸ್ ಇದ್ದೇ ಇರುತ್ತೆ. ಅದಕ್ಕೆ ಸ್ಟ್ರೆಸ್ ಇದೆ ಅಂತಕೊಂಡ್ಬಿಟ್ಟು ನಾವು ಎಲ್ಲ ನಮ್ಮ ತಲೆ ಮೇಲೆ ಏನೋ ಆಕಾಶ ಬಿದ್ದವ್ರ ತರ ಮಾಡೋದ್ರೊಗೇನು ಅರ್ಥ ಇಲ್ಲ. ಸ್ಟ್ರೆಸ್ ಇದೆ ಅಂತಂದ್ರೆ ಒಂದು ನೀವು ಯಾರ ಜೊತೆ ಮಾತಾಡಬಹುದು ನಿಮ್ ಸ್ಟ್ರೆಸ್ ತಗೊಂಡು, ಅದು ನಿಮ್ ವೈಫ್ ಆಗಿರ್ಬೋದು, ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ ಕಲೀಗ್ಸ್ ಆಗಿರ್ಬೋದು. ನೀವು ಮಾತಾಡೋದ್ರಿಂದ ನಿಮ್ ಸ್ಟ್ರೆಸ್ ಲೆವೆಲ್ ಒಂದ್ ಲೆವೆಲ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ ಅವ್ರು ನಿಮ್ ಸ್ಟ್ರೆಸ್ ಕಡಿಮೆ ಮಾಡಲಿಲ್ಲ ಅಂದ್ರೆ ಅಷ್ಟೇ, ದೇ ವಿಲ್ ಕನ್ಸೋಲ್ ಯು. ದೇರ್ ಆರ್ ಮೆನಿ ವೇಸ್, ಸಾಕಷ್ಟು ದಾರಿಗಳಿದಾವೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ. ಓಕೆ, ಮತ್ತೆ ಇನ್ನೊಂದು, ಸ್ಟ್ರೆಸ್ ಎದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್? ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ಬಿಟ್ಟು ನಾವು ಆ ಥರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸ್ಟ್ರೆಸ್ ಡಬಲ್ ಆಗುತ್ತೆ. ನನ್ನ ಸಜೆಷನ್ ಏನಿದೆ ಸರ್, ಸ್ಟ್ರೆಸ್ ಅನ್ನ ಅದಕ್ಕೊಂದು ಸೊಲ್ಯೂಷನ್ ಹುಡುಕಾಡ್ಕೊಂಡ್ಬಿಟ್ಟು ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಆದರೆ ಅಟ್ ಲೀಸ್ಟ್ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಬೋದು, ಅದರಲ್ಲಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ತ್ ಮೇಲೆ ಇಶ್ಯೂ ಆಗೋದಿಲ್ಲ. ಬಟ್ ಎಸ್, ನೀವು ಸ್ಟ್ರೆಸ್ ಜಾಸ್ತಿ ತಗೊಂತ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ಮ ಶರೀರದಲ್ಲಿ ಆಗ್ತಿರುವ ಎಲ್ಲ ಚೇಂಜಸ್, ಆಲ್ ದ ಬಯೋಕೆಮಿಕಲ್ ಚೇಂಜಸ್ ಏನಾಗುತ್ತಲ್ಲ, ಅದು ಇಂಡೈರೆಕ್ಟ್ಲಿ ನಿಮ್ಮ ಬ್ಲಡ್ ಅಲ್ಲಿ ಫ್ಯಾಟ್ ಡಿಪಾಸಿಷನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ದ ಫ್ಯಾಟ್ ಡಿಪಾಸಿಷನ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಫ್ಯಾಟ್ ಕಂಟೆಂಟ್ ಅಂತ ಇರುತ್ತಲ್ಲ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಅಂತೀವಲ್ಲ, ಆ ಬ್ಯಾಡ್ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಸ್ಟ್ರೆಸ್ ಇಸ್ ದ ಒನ್ ಆಫ್ ದ ರೀಸನ್. ಸೊ ದಟ್ ಕುಡ್, ಅದರಲ್ಲಿಂದ ಏನಾಗುತ್ತೆ, ನಿಮಗೆ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸ್ಟ್ರೆಸ್ ಅನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು.
1: ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈ ಎಲ್ಲ ವ್ಯಸನದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ಲೀಪ್, ನಿದ್ರೆ, ಅದ್ರ ಬಗ್ಗೆ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಇಗ್ನೋರ್ ಮಾಡ್ತಾ ಇದ್ದಾರೆ.
2: ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ದಿನದಲ್ಲಿ ಕನಿಷ್ಠ ಪಕ್ಷ 8 ತಾಸು ನಿದ್ದೆ ಮಾಡಬೇಕು. 24 ಗಂಟೆಯಲ್ಲಿ 8 ತಾಸು ನಿದ್ದೆ ಮಾಡಬೇಕು ಮಿನಿಮಮ್. ಆ 8 ತಾಸು ನಿದ್ದೆ ಮಾಡ್ಲಿಕ್ಕೆ ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್ ಅಗೇನ್ ಮತ್ತೆ ಸ್ಟ್ರೆಸ್ ಆಗುತ್ತೆ. ಆಲ್ ಇಟ್ಸ್ ಲೈಕ್ ಎ ವಿಷಿಯಸ್ ಸೈಕಲ್, ಒಂದಕ್ಕೊಂದು ರಿಲೇಷನ್ ಇದೆ. ನಾವು ಬಹಳ ಸರಿ ಏನ್ ಮಾಡ್ತೀವಿ, ಮನಗೋ ಟೈಮ್ನಲ್ಲಿ ಮೊಬೈಲ್ ನೋಡದೆ, ಮನಗೋ ಟೈಮಲ್ಲಿ ಏನೋ ಟಿವಿ ನೋಡೋದು, ಅಥವಾ ಏನಾದರೂ ಅದೊಂದು ಟೈಮ್ ರೆಸ್ಟ್ರಿಕ್ಷನ್ ನಾವು ಮಾಡ್ಕೊಳ್ಬೇಕು. ನಾವು ಟೈಮ್ ಟೇಬಲ್ ಮಾಡ್ಕೊಳ್ಳೇಬೇಕು. ನಾನು ಈ ಟೈಮಿಂದ ಈ ಟೈಮ್ ಒಳಗೆ ನಾನು ನಿದ್ದೆ ಟೈಮ್ ಇದೆ, ನಾನು ನಿದ್ದೆ ಮಾಡಲೇಬೇಕು. ಆ ಥರ ಮಾಡ್ಕೊಂಡ್ರೆ ಮಾತ್ರ ಪಾಸಿಬಲ್ ಇದೆ. ಮತ್ತು ನಿದ್ದೆ ಸಲುವಾಗಿ ನಿದ್ದೆ ಆಗ್ತಾ ಇಲ್ಲ, ನಿದ್ದೆಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದ್ಕೊಂಡ್ಬಿಟ್ರೆ ಅದು ಏನು ಹೆಲ್ಪ್ ಆಗೋದಿಲ್ಲ.
1: ಫಿಸಿಯೋಥೆರಪಿ ಬಗ್ಗೆ ಮಾತನಾಡೋಣ ಡಾಕ್ಟರ್ ಸರ್. ಯಂಗ್ ಸ್ಟ್ರೋಕ್ಗೆ ಫಿಸಿಯೋಥೆರಪಿ ಹೆಂಗೆ ಹೆಲ್ಪ್ ಮಾಡುತ್ತೆ? ಆ್ಯಂಡ್ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಹೇಳ್ತಾರೆ, ಮೊದಲನೇ ಸ್ಟ್ರೋಕ್ ಆದಾಗ 24 ಅಥವಾ 48 ಅವರ್ಸ್ನಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಂಗ್ ಸ್ಟ್ರೋಕ್ ಅಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂತಂದ್ರೆ ದಿ ಆರ್ ವೆರಿ ಯಂಗ್. ಆಮೇಲೆ ಕಂಪೇರ್ ಮಾಡಿದ್ರೆ ಓಲ್ಡ್ ಸ್ಟ್ರೋಕ್ಗೆ ಯಂಗ್ ಸ್ಟ್ರೋಕ್ ಕಂಪೇರ್ ಮಾಡಿದ್ರೆ ಯಂಗ್ ಸ್ಟ್ರೋಕ್ ಆರ್ ಮೋರ್ ಚಾನ್ಸ್ ಆಫ್ ಸರ್ವೈವಲ್. ಸೊ ಇಮಿಡಿಯೇಟ್ 24-48 ತಾಸಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಫರ್ದರ್ ಡಿಟೋರೇಷನ್ ಏನಂತೀವಲ್ಲ, ಫರ್ದರ್ ಬ್ರೈನ್ ಡ್ಯಾಮೇಜ್ ಅನ್ನ ಆಗಲಿ ಅಥವಾ ಫರ್ದರ್ ಮಸ್ಕ್ಯುಲೋಸ್ಕೆಲಿಟಲ್ ಅಂದ್ರೆ ನಿಮ್ಮ ಮೌನ್ಸ್ಗಳು ಮತ್ತೆ ಮೂಳೆಗಳಲ್ಲಿ ಏನು ಸ್ಟ್ರೆಂತ್ ಏನು ಕಡಿಮೆ ಆಗಿದೆ ಅದನ್ನ ರಿಕವರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಗುಡ್ ಸರ್.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ರಚಿಸಲು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತದೆ?
2: ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಮೆದುಳಿನಲ್ಲಿ ಹೊಸ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಇವಾಗ ಬಿಕಾಸ್ ಆಫ್ ದ ಡ್ಯಾಮೇಜ್, ಏನೋ ಡ್ಯಾಮೇಜ್ ಆಗಿದೆ, ಆ ನರಗಳು ತಮ್ಮ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸರೌಂಡಿಂಗ್ ನಾರ್ಮಲ್ ನರ್ವ್ಸ್ ಏನಿರುತ್ತಲ್ಲ ಅದನ್ನ ಆ ಕೆಲಸವನ್ನು ಕ್ಯಾರಿ ಓವರ್ ಮಾಡ್ತಾ ಇದ್ದ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ನಾವು ರಿಪೀಟೆಡ್ ಮೂವ್ಮೆಂಟ್ಸ್ ಮಾಡಿಸ್ತೀವಿ, ಟಾಸ್ಕ್ ಓರಿಯಂಟೆಡ್ ಆಕ್ಟಿವಿಟಿ ಮಾಡ್ತೀವಿ. ಅಂತಂದ್ರೆ ಒಂದ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಅನ್ನ ರಿಪೀಟೆಡ್ ಮಾಡೋದ್ರಿಂದ ಅದೇನಾಗುತ್ತೆ, ಆ ಮೆದುಳಿನ ಭಾಗ ಏನೋ ತನ್ನ ಮೂವ್ಮೆಂಟ್ ಅನ್ನು ಕಳೆದುಕೊಂಡಿದೆ, ಆ ಮೂವ್ಮೆಂಟ್ ಅನ್ನ ಅದ್ ಮೆದುಳು ಅರ್ಥ ಮಾಡ್ಕೊಳ್ಳುತ್ತೆ, ಆ ಮೂವ್ಮೆಂಟ್ ಅನ್ನ ಕಲಿಯುತ್ತೆ ರಿಪಿಟೇಷನ್ ಇಂದ. ಅದರಿಂದ ಏನಾಗುತ್ತೆ, ನ್ಯೂ ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ, ಹೀಗಾಗಿ ನ್ಯೂರಲ್ ಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಫಿಸಿಯೋಥೆರಪಿಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಅಂದ್ರೆ ಅಡ್ವಾನ್ಸ್ ಮೊಡಾಲಿಟಿ ಅನ್ಬೋದು, ಮಷಿನ್ಸ್ ಅನ್ಬೋದು, ಎಕ್ಸಸೈಸ್ ಪ್ರೋಟೋಕಾಲ್ ಅನ್ಬೋದು, ಅದನ್ನ ನಾವು ರಿಪೀಟೆಡ್ಲಿ ಮಾಡಿಸೋದ್ರಿಂದ ಡೆಫಿನೆಟ್ಲಿ ಆ ಯಂಗ್ ಸ್ಟ್ರೋಕ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ.
1: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಸರ್, ಈಗ ಫಿಸಿಯೋಥೆರಪಿಯಿಂದ ಸ್ಟ್ರೋಕ್ ಆದವರಿಗೆ ಕಂಪ್ಲೀಟ್ ಆಗಿ ಒಂದು ಸ್ವತಂತ್ರವಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ?
2: ಸರ್, ಇದೆಲ್ಲ ಇದು ತುಂಬಾ ಕಷ್ಟಕರ ಕ್ವಶನ್ ಸರ್. ಯಾಕಂತಂದ್ರೆ ಹೇಗಿದೆ, ಕೆಲವೊಂದು ಅಂಶಗಳಿವೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ತುಂಬಾ ಲೇಟ್ ಆಗಿ ಬಂದ್ರೆ ನಾವು 100% ರಿಕವರ್ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಪೇಷಂಟ್ ಬೇಗ ಬಂದ್ರೆ ಮತ್ತೆ ಆಮೇಲೆ ಪೇಷಂಟ್ ಪಾರ್ಟಿಸಿಪೇಷನ್, ಪೇಷಂಟ್ ತಾನು ಎಷ್ಟು ಇಂಟ್ರೆಸ್ಟ್ ಆಗಿ ಎಕ್ಸಸೈಸ್ ಮಾಡ್ತಾರೆ ಅದು ಒಂದು. ಮತ್ತೆ ಕೆಲವೊಂದು ಕಂಡೀಷನ್ ಲೈಕ್ ಪ್ರೀ ಮಾರ್ಬಿಡಿಟಿ ಅಂತೀವಿ, ಪೇಷಂಟ್ಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇದೆಯಾ, BP, ಶುಗರ್, ಡಯಾಬಿಟಿಸ್ ಏನಾದರೂ ಇದೆಯಾ, ಆಮೇಲೆ ಪೇಷಂಟ್ ಒಬೆಸಿಟಿ ಏನಾದರೂ ಇದೆಯಾ, ಅವ್ರು ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟಿ ಏನಾದರೂ ಇದ್ರೆ ಅದರಲ್ಲಿ ಪ್ರೋಗ್ನೋಸಿಸ್ ಅಂದ್ರೆ ಇಂಪ್ರೂವ್ಮೆಂಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಯಂಗ್ ಸ್ಟ್ರೋಕು, ಅರ್ಲಿ ಇಂಟರ್ವೆನ್ಷನ್, ಬೇಗ ಬಂದೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದರೆ, ನಾವು ಸಾಕಷ್ಟು ಪೇಷಂಟ್ಗೆ ನೋಡಿದ್ದೀವಿ ಸರ್, 100% ರಿಕವರಿ ಆಗುವ ಸಾಧ್ಯತೆ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅದರ್ ಅದರ್ ಫ್ಯಾಕ್ಟರ್ಸ್ ಬೇರೆ ಅಂಶಗಳಿವೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಾವು ಹೇಳ್ಬೋದು ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ತಾವು ತಮ್ಮ ಅನುಭವದಿಂದನೂ ಹೇಳ್ಬೋದು, ಯಾರಿಗಾದ್ರೂ ಸ್ಟ್ರೋಕ್ ಆಗಿದೆ ಅಂಡ್ ಫಿಸಿಯೋಥೆರಪಿ ಅವರು ತಗೋತಾ ಇದ್ರೆ, ವಿಲ್ ಪವರ್ ಎಷ್ಟು ಮುಖ್ಯ ಆಗುತ್ತೆ ಅವರ ಜೀವನದಲ್ಲಿ?
2: ಸರ್, ವಿಲ್ ಪವರ್ ಇದ್ರೇನೆ ಎಲ್ಲ ಸಾಧ್ಯ. ವಿಲ್ ಪವರ್ ಈಸ್ ಲೈಕ್ ಒನ್ ಬೂಸ್ಟಿಂಗ್ ಡೋಸ್ ಫಾರ್ ಅ ಫಿಸಿಯೋಥೆರಪಿಸ್ಟ್ ಅಂಡ್ ಆಲ್ಸೋ ಫಾರ್ ದ ಪೇಷಂಟ್. ಅಂದ್ರೆ ಇವಾಗ ನಾನು ಸಾಕಷ್ಟು ಪೇಷಂಟ್ ನೋಡಿದ್ದೀನಿ ಸರ್, ಇವಾಗ ನಾನು ಹೆಸರು ತಗೊಳ್ದಿಲ್ಲ, ಬಟ್ ಪೇಷಂಟ್ಸ್ಗಳು ದೇ ಆರ್ ಏಬಲ್ ಟು ವಾಕ್ ಇನ್ ದ ಮಿಡಲ್ ಆಫ್ ದ ಟ್ರಾಫಿಕ್. ಅಂತಂದ್ರೆ ಸ್ಟ್ರೋಕ್ ಆದ ನಂತರ ಅವ್ರಿಗೆ ನಡಿಲಿಕ್ಕೆ ಕೂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಇವತ್ತಿನ ತಾರೀಕಿನಲ್ಲಿ ಅವರು ತಮ್ಮ ವ್ಯಾಪಾರ ಅಂಗಡಿಗೆ ಹೋಗ್ತಾ ಇದ್ದಾರೆ, ತಾವು ನಡ್ಕೊಂಡ್ ಬರ್ತಾ ಇದ್ದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ, ತಮ್ಮ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿರೋ ಪೇಷಂಟ್ಸ್ಗಳನ್ನು ನಾವು ನೋಡಿದ್ದೀವಿ. ಎಸ್, ಡೆಫಿನೆಟ್ಲಿ ಫಿಸಿಯೋಥೆರಪಿ ಸ್ವಲ್ಪ ಜಾಸ್ತಿ ಟೈಮ್ ಅವರಿಗೆ ಬೇಕಾಗ್ಬೋದು, 1 ತಿಂಗಳು 2 ತಿಂಗಳು 3 ತಿಂಗಳು ಬೇಕಾಗ್ಬೋದು, ಬಟ್ ಅದರಲ್ಲಿ ಕಂಟಿನ್ಯೂಟಿ, ವಿಲ್ ಪವರ್, ಪೇಷಂಟ್ ವಿಲ್ ಪವರ್. ವಿಲ್ ಪವರ್ ಅಂತಂದ್ರೆ ನಾಟ್ ಓನ್ಲಿ ಅವ್ರ ಪಾರ್ಟಿಸಿಪೇಷನ್, ಸೇಮ್ ಎಕ್ಸಸೈಸ್ ಅವ್ರ ಮನೆಯಲ್ಲಿ ಹೋಗಿ ಕೂಡ ಮಾಡಬೇಕು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್ ಸರ್, ವಿಲ್ ಪವರ್ ಬಗ್ಗೆ ಮಾತನಾಡಿದೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ಅನುಭವಿಸಿರಬಹುದು, ಇಂಟರ್ನೆಟ್ ಕಾಲ ನಡೆದಿದೆ. ನೀವೇನಾದ್ರೂ ಸಜೆಸ್ಟ್ ಮಾಡಿದ್ರೆ ಅದರ ಬಗ್ಗೆ ಅವರು ತಮ್ಮ ಸರ್ಚ್ ಮಾಡಿ ತಮ್ಮದೇ ಆದಂತಹ ಒಂದು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಎನ್ಕೌಂಟರ್ಡ್ ದಿಸ್ ವರ್ಡ್ ಕಾಲ್ಡ್ ಎ ಸೆಲ್ಫ್ ಮೆಡಿಕೇಶನ್, ವೈದ್ಯರೇ ಅದನ್ನು ನೀವು ಏನು ಹೇಳಿಕೆ?
2: ಸರ್, ಸೆಲ್ಫ್ ಮೆಡಿಕೇಶನ್ ನಾನು ಅಡ್ವೈಸ್ ಮಾಡೋದಿಲ್ಲ ಸರ್. ಏನಾಗುತ್ತೆ ಅದು, ಇವಾಗ ನೋಡಿ ಫಿಸಿಯೋಥೆರಪಿಯಲ್ಲಿ ನಾವು ಸುಮಾರು 6.5 ವರ್ಷ ಅಭ್ಯಾಸ ಮಾಡಿ ನಮ್ದು ಒಂದು ಎಜುಕೇಶನ್ ಅಂತಿದೆ, ಸೈಂಟಿಫಿಕ್ ವೇಯಲ್ಲಿ ನಾವು ಕಲ್ತಿರೋದು. ಅದನ್ನು ನೀವು 10 ನಿಮಿಷದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ನಾನು ಫಿಸಿಯೋಥೆರಪಿಸ್ಟ್ ಆಗ್ತೀನಿ ಆ ಥರ ಎಕ್ಸಸೈಸ್ ಮಾಡ್ತೀನಿ ಅಂತಂದರೆ ಅದು ಏನು ಯೂಸ್ ಆಗಲ್ಲ. ಅದೇ ಥರ ನೀವು ಯೂಸ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ, ಎದಕ್ಕೆ ಯೂಸ್ ಮಾಡಬೇಕು, ಯಾವ ಒಳ್ಳೆ ಫಿಸಿಯೋಥೆರಪಿಸ್ಟ್ ಎಲ್ಲಿದ್ದಾನೆ ನೋಡಲಿಕ್ಕೆ, ಒಳ್ಳೆ ಹಾಸ್ಪಿಟಲ್ ಎಲ್ಲಿದೆ ನೋಡಲಿಕ್ಕೆ ನೀವು ಟೆಕ್ನಾಲಜಿ ಮತ್ತು ಯೂಟ್ಯೂಬ್ ಯೂಸ್ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ಕೊಂಡ್ಬಿಟ್ಟು ನೀವು ಫಿಸಿಯೋಥೆರಪಿ ಮನೇಲಿ ಮಾಡ್ತೀನಿ ಅಂತಂದರೆ ನಾನು ಅದಕ್ಕೆ ಅಡ್ವೈಸ್ ಮಾಡೋದಿಲ್ಲ, ಅದು ಏನು ಹೆಲ್ಪ್ ಆಗೋದಿಲ್ಲ ಸರ್. ಬಿಕಾಸ್ ಸೈಂಟಿಫಿಕಲಿ ಪ್ರೊಫೆಷನಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೇ ನಿಮಗೆ ಅದು ಒಂದು ರಿಸಲ್ಟ್ ಬರುತ್ತೆ. ಅದು ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಏನು ಹೆಲ್ಪ್ ಆಗೋದಿಲ್ಲ.
1: ಸರ್, ಸೋಷಿಯಲ್ ಮೀಡಿಯಾ ಅಥವಾ ಇದನ್ನ ನೋಡಿ ಅದನ್ನ ಪಾಲಿಸಿ ಅವರಿಗೆ ಹಾನಿ ಮಾಡ್ಕೊಂಡವ್ರು ತಮ್ಮ ಕಡೆ ಬಂದಿದ್ದಾರೆ
2: ಬಗ್ಗೆ ಸ್ವಲ್ಪ ಅದೇ ಅದು ತರ ಆಗಿದೆ ಸರ್. ಕೆಲವೊಂದು ಪೇಷಂಟ್ಸ್ಗಳು ನಾವು ಈಗ ನಮ್ದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ ಮಾಡೋಕ್ಕೆ ಅದೊಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ. ಆನ್ಸೆಟ್ ಆದ ನಂತರ ಅಕ್ಯೂಟ್ ಸ್ಟೇಜ್, ಸಬ್ ಅಕ್ಯೂಟ್ ಸ್ಟೇಜ್, ಕ್ರೋನಿಕ್ ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜ್ ಪ್ರಕಾರ ಪೇಷಂಟ್ ಬಂದ್ರೆ ನಾವು ಆ ಸ್ಟೇಜ್ ಪ್ರಕಾರ ಪ್ರೋಟೋಕಾಲ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾರೆ, ನಾವು ಈ ಒಂದು ಫಾಲೋಅಪ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ತಮ್ಮದೇ ಆದಂತ ಟ್ರೀಟ್ಮೆಂಟ್ ಸೈಮಿಡಿಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಗ್ರೂಪ್ ಈ ತರ, ಇನ್ನೊಂದು ಗ್ರೂಪ್ ಏನಂತಂದ್ರೆ ನಮ್ಮ ಕಡೆ ಬರದೆ, ನೀವೇನು ಹೇಳಿದ್ರಲ್ಲ, ನಮ್ಮ ಕಡೆ ಬರದೆ ಮತ್ತೊಂದು ಕಡೆ ಹೋಗಿ ಆಗಿರೋ ಕಂಡೀಷನ್ನ ಮತ್ತಷ್ಟು ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನಮಗೆ ಹೇಳ್ತಾರೆ ಸರ್ ಇದು ಸರಿ ಮಾಡಿಕೊಡಿ. ಸೊ ಆ ಥರ ಕೇಸಸ್ ನೋಡಿದ್ದೀವಿ, ಬಟ್ ಅದು ಸೈಂಟಿಫಿಕಲಿ ಅದು ತುಂಬ ಕಷ್ಟ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಇದರಲ್ಲಿಂದ ಏನಾಗುತ್ತೆ, ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗೆ ಹಾನಿ ಆಗುತ್ತೆ ಹೊರತು ಉಪಯೋಗ ಏನಾಗೋದಿಲ್ಲ.
1: ಈ ಪ್ರಶ್ನೆ ಕೇಳೋ ಉದ್ದೇಶನೇ ಅದಿತ್ತು, ಏಕೆಂದರೆ ಎಲ್ಲರಿಗೂ ಯಾರು ಈ ಒಂದು ವಿಷಯದಿಂದ ಹೋಗ್ತಾ ಇರ್ತಾರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಆದವರಿಗೆ ಅಂತಲ್ಲ, ಬೇರೆಯವರಿಗೂ, ನಾರ್ಮಲ್ ಜನರಿಗೂ ತಾಳ್ಮೆ ಅನ್ನೋದಿರುತ್ತೆ.
2: ಹೌದೌದು,
1: ಇವ್ರ ಕಡೆ ಒಂದು ಕೇಳಿದ್ರೆ ಇನ್ನೋ ಯಾರಾದರೂ ವೈದ್ಯರು ಈಗ ನಿಮ್ಮ ಕಡೆ ಚಿಕಿತ್ಸೆಗೋಸ್ಕರ ಬಂದರೆ ಅವ್ರಿಗೆ ನೀವು ಮೊದಲು ವ್ಯಾಯಾಮ ಹೇಳುವಾಗ ಅವರಿಗೆ ಏನಾದರೂ ದೀರ್ಘಕಾಲ ಇದನ್ನು ಮಾಡಿ ಅಂದರೆ ಅವರಿಗೆ ಆ ಸಮಯ ತಕ್ಷಣ ಬೇಕು. ಸೊ ಆ ಗ್ಯಾಪ್ನಲ್ಲಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿ. ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ರಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಯಂಗ್ ಸ್ಟ್ರೋಕ್ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜೀಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ?
2: ಸರ್, ನಮ್ದು 25 ವರ್ಷ ಹಳೆ ಕಾಲೇಜ್ ಮತ್ತು ಡಿಪಾರ್ಟ್ಮೆಂಟ್ ಇದೆ ಸರ್. KLE ಇನ್ಸ್ಟಿಟ್ಯೂಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಬೆಸ್ಟ್ ನ್ಯೂರೋ ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ ಸೆಟಪ್ ನಾವು ನಡೆಸ್ತಾ ಇದ್ದೀವಿ. ನಾನು ಹೇಳ್ಬೋದು, ಉತ್ತರ ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಫೆಸಿಲಿಟಿ ಫಿಸಿಯೋಥೆರಪಿ ಆಸ್ಪೆಕ್ಟ್ ಎಲ್ಲೂ ಇಲ್ಲ. ಅದು ಒಂದೇ ವಿಷಯ. ಎರಡನೇ ವಿಷಯ, ನಮ್ಮ ಹತ್ರ ಎಲ್ಲ ಅಡ್ವಾನ್ಸ್ ಮೊಡಾಲಿಟಿ, ಫಾರ್ ಎಕ್ಸಾಂಪಲ್ ಹೈಡ್ರೋಥೆರಪಿ ಅನ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತ, ಅಂದರೆ ನೀರಿನ ಮೇಲೆ ಮಾಡುವಂಥ ವ್ಯಾಯಾಮಗಳು. ಬಹಳ ಜನರಿಗೆ ಗೊತ್ತಿಲ್ಲ, ನೀರನ್ನು ಸಹ ನಾವು ಒಂದು ವೇ ಮೋಡ್ ಆಫ್ ಎಕ್ಸಸೈಸ್ ಅಂತ ಯೂಸ್ ಮಾಡಲಿಕ್ಕೆ ಇದೆ ಅಂತ, ಆ ಪ್ರೊವಿಷನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹತ್ರ ಟೆಂಪರೇಚರ್ ಕಂಟ್ರೋಲ್ಡ್ ಹೈಡ್ರೋಥೆರಪಿ ಸ್ವಿಮ್ಮಿಂಗ್ ಪೂಲ್, ಅಂದರೆ ಆ ಸ್ವಿಮ್ಮಿಂಗ್ ಪೂಲಲ್ಲಿರುವಂಥ ನೀರನ್ನು ನಾವು ಟೆಂಪರೇಚರ್, ಪೇಷಂಟ್ ಬಾಡಿ ಟೆಂಪರೇಚರ್ ಮ್ಯಾಚ್ ಮಾಡಿ, ಪೇಷಂಟ್ಗೆ ಕೋಲ್ಡು ಆಗಬಾರ್ದು, ಹೀಟು ಆಗಬಾರ್ದು ಆ ಥರ, ಯಾಕಂತಂದರೆ ಬಾಡಿ ಟೆಂಪರೇಚರ್ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನು ನಾವು ರೆಗ್ಯುಲೇಟ್ ಮಾಡಿ ಪೇಷಂಟನ್ನು ಅದು ಸ್ವಿಮ್ಮಿಂಗ್ ಪೂಲಲ್ಲಿ ಇಮರ್ಸ್ ಮಾಡಿ ಸಾಕಷ್ಟು ಎಕ್ಸಸೈಸ್ ಎಲ್ಲ ಮಾಡಿಸಿಬಿಟ್ಟು ನಾವು ಒಳ್ಳೆ ರೀತಿಯಿಂದ ರಿಸಲ್ಟ್ ತಂದ್ಕೊಂಡಿದ್ದೀವಿ. ದಟ್ ಈಸ್ ಒನ್ ಥಿಂಗ್. ಅದು ಬಿಟ್ಟು ಬಾಡಿ ವೇಟ್ ಸಪೋರ್ಟ್ ಟ್ರೆಡ್ಮಿಲ್ ಅಂತ ಇದೆ, ಆಮೇಲೆ ವರ್ಚುವಲ್ ರಿಯಾಲಿಟಿ ಅಂತಿದೆ, ಹೈಡ್ರೋಥೆರಪಿ, ಗೇಟ್ ರಿಹಾಬಿಲಿಟೇಷನ್. ನಮ್ಮ ಹತ್ರ ಗೇಟ್ ರಿಹಾಬಿಲಿಟೇಷನ್ ಅನ್ನೋ ಒಂದು ಲ್ಯಾಬ್ ಇದೆ ಸರ್. ಅದರಲ್ಲಿ ನೀವು ನಡಿಬೇಕಾದ್ರೆ ನಿಮ್ಗೆ ಯಾವ ಥರ ನಿಮ್ದು ನಡೆಯುವ ಶೈಲಿ ಅಂತೀವಲ್ಲ, ವಾಕಿಂಗ್ ಸ್ಟೈಲ್, ಅದರಲ್ಲಿ ಯಾವ ಮಸಲ್ ವೀಕ್ ಇದೆ, ಯಾವ ಮಸಲ್ ಸ್ಟ್ರಾಂಗ್ ಇದೆ, ಯಾವ ಜಾಯಿಂಟಲ್ಲಿ ಎಷ್ಟು ರೇಂಜ್ ಮೂವ್ಮೆಂಟ್ ಬರ್ತಾ ಇದೆ, ಯಾವ ಜಾಯಿಂಟಲ್ಲಿ ಯಾವ ಮೂವ್ಮೆಂಟ್ ಕಡಿಮೆ ಆಗ್ತದೆ, ಎಲ್ಲಾನು ತೋರಿಸ್ಕೊಡ್ತೇವೆ. ಆ ಥರ ಗೇಟ್ ರಿಹಾಬ್ ಇದೆ, ವರ್ಚುವಲ್ ರಿಯಾಲಿಟಿ ಇದೆ, ಇದೆಲ್ಲ ಸಾಕಷ್ಟು ಅಡ್ವಾನ್ಸ್ ಮೊಡಾಲಿಟಿ ಇದೆ ನಮ್ಮ ಹತ್ರ. ಫಂಕ್ಷನಲ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್, ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್, ಈ ತರ ಸಾಕಷ್ಟು ಅಡ್ವಾನ್ಸ್ ನಮ್ಮ ಹತ್ರ ಅಡ್ವಾನ್ಸ್ ಮೊಡಾಲಿಟಿ, ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಎಲ್ಲ ಇರೋದ್ರಿಂದ ನಾವು ಪೇಷಂಟ್ಸ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಸಾಕಷ್ಟು ಪೇಷಂಟ್ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸರ್.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ತಾವು ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಅಂತ ಇನ್ನೆಷ್ಟೆಲ್ಲ ವಿಭಾಗ ಇದೆ ವಿತ್ ರೆಸ್ಪೆಕ್ಟ್ ಟು ಫಿಸಿಯೋಥೆರಪಿ?
2: ಸರ್, ನಮ್ಮ ಹತ್ರ ಸುಮಾರು 10-12 ಡಿಪಾರ್ಟ್ಮೆಂಟ್ ಗಳಿದೆ. ಅದು ಪಿಡಿಯಾಟ್ರಿಕ್ಸ್ ಆಗಿರ್ಬೋದು, ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ, ನ್ಯೂರೋಲಜಿ ಫಿಸಿಯೋಥೆರಪಿ, ಆಮೇಲೆ ಜಿರಿಯಾಟ್ರಿಕ್ ಫಿಸಿಯೋಥೆರಪಿ, ಸ್ಪೋರ್ಟ್ಸ್ ಮೆಡಿಸಿನ್ ರಿಹಾಬಿಲಿಟೇಷನ್, ಜಿರಿಯಾಟ್ರಿಕ್, ಆಮೇಲೆ ಬಯೋಮೆಕ್ಯಾನಿಕ್ಸ್, ಆರ್ಥೋಪೆಡಿಕ್ ಮ್ಯಾನುವಲ್ ಥೆರಪಿ, ಆಮೇಲೆ ಆರ್ಥೋಪೆಡಿಕ್ ಕಂಡೀಷನ್ಸ್, ಈ ತರ ಸುಮಾರು 10 ಡಿಪಾರ್ಟ್ಮೆಂಟ್ ಗಳಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ನಮ್ಮ ಹತ್ರ ಕ್ವಾಲಿಫೈಡ್, ವೆಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಪರೇಟ್ ಸೆಪರೇಟ್ ಟ್ರೈನಿಂಗ್ ಸೆಷನ್ ಆಗುತ್ತೆ. ಸೊ ಅದರ ಪ್ರಕಾರ ನಾವು ಪೇಷಂಟ್ ಅನ್ನ ಟ್ರೀಟ್ ಮಾಡ್ತೀವಿ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯು, ಕಾರಣಗಳು ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
2: ಸರ್, ನಾನು ಹೇಳೋದಿಷ್ಟೇ, ನೀವು 35 ವರ್ಷ ಆದವ್ರು ಯಾರಿದಿರಲ್ಲ, ನೀವು ರುಟೀನ್ ಆಗಿ ನಿಮ್ದು ನೀವು ಡಾಕ್ಟರ್ ಹತ್ರ ಹೋಗ್ತಾ ಇರಿ, ನಿಮ್ದು ಒಂದು ಬ್ಲಡ್ ಟೆಸ್ಟ್ ಬಹಳ ಖರ್ಚು ಬರೋದಿಲ್ಲ ಸರ್, ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ನೀವು ಏನೋ ಒಂದು 1,000-2,000 ಒಂದು 3-6 ತಿಂಗಳಿಗೆ 1,000-2,000 ರೂಪಾಯಿ ಖರ್ಚು ಮಾಡಿದರೆ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ಒಂದು ಡಾಕ್ಟರ್ ಹತ್ರ ಹೋಗಿ ಸಿಂಪಲ್ ಒಂದು ಬ್ಲಡ್ ಪ್ರೆಷರ್ ಮಾನಿಟರಿಂಗ್, ಒಂದು ECG, ಆಮೇಲೆ ನಿಮ್ದು ರೆಗ್ಯುಲರ್ ಶುಗರ್, ಫಾಸ್ಟಿಂಗು, HbA1c, ಆಮೇಲೆ ಊಟದಕ್ಕಿಂತ ಮುಂಚೆ ಊಟ ಆದ ನಂತರ ಶುಗರ್ ಲೆವೆಲ್ ಎಕ್ಸಾಮಿನೇಷನ್, ಅದು ಬಿಟ್ಟು ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್ LFT ಅಂತ ಏನಂತೀವಿ ಅದನ್ನೊಂದು, ಆಮೇಲೆ ಇನ್ನೊಂದು ನಿಮ್ದು ಬ್ಲಡ್ ಅನಾಲಿಸಿಸ್, ನಿಮ್ಮ ರಕ್ತದಲ್ಲಿ ಏನು ಕೊಬ್ಬಿನ ಅಂಶ ಎಷ್ಟು ಇದೆ ಅಲ್ಲ, ಇವು 3-4 ಇನ್ವೆಸ್ಟಿಗೇಷನ್ ನೀವು 6 ತಿಂಗಳಿಗೊಮ್ಮೆ 1 ವರ್ಷಕ್ಕೂ ಮಾಡ್ತಾ ಇದ್ರೆ ನಿಮ್ ಬಾಡಿ ಸ್ಟೇಟಸ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀವು ನಿಮ್ಮ ಬಾಡಿಯನ್ನ ಮಾಡಿಫೈ ಮಾಡಬಹುದು, ಆ ತರ ನೀವು ಕಂಟ್ರೋಲ್ ಮಾಡಬಹುದು, ಇದರಿಂದ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ ಸರ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोअर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377, एक्सटेन्शन 1530.
1: KLE Pharmacy College, ಉಮ್ಮಳಗಾವಿ. 2016-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಪ್ರಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಗೆ ಹೇಳ್ತಾ ಇದ್ರಾ ವೇನು ತಂಡಿ 9.5 FM ಇದು KLE ಕನ್ನಸುರಿ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ ವಾರದ ಕೊನೆ ದಿನ, ಇವತ್ತು ಕೂಡ ಹಳೆ ಹೊಸ ಕಾಂಬಿನೇಷನ್ ಸ್ವಲ್ಪ ವ್ಯಸ್ತ. ಸೊ ಸ್ನೇಹಿತರೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನಿನ್ನೆ ಬಿಜಿ ಇದ್ದವರು ಇವತ್ತು ಪಾಪ್ ಮೆಸೇಜ್ ಮಾಡಿದ್ದಾರೆ. ನಮ್ಮ ಚಂದ್ರಕಾಂತ್ ಬಡಗಾವಿ ಅವರು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ದಾರೆ. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನ್ನೇಂದ್ರ ಅಂತ ಹೇಳಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ವಾರದ ಕೊನೆ ದಿನ, ಇದು ವರ್ಷದ 5ನೇ ತಿಂಗಳು, ತಿಂಗಳಿನ 9ನೇ ದಿನ, 9/2024 ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಕೇಳಿ ಮಜಾ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ನಮಗಾಗಿ ಕಾನೂನು. ಈ ಸಂಚಿಕೆಯಲ್ಲೂ ಕೂಡ ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಇರುವಂತಹ ಕಾನೂನುಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳಾದ ರವೀಂದ್ರ ತೊಟಿಗೇರವರು. ಸರ್, ಇನ್ನು ಈ ಒಂದು ಯಾವ ಒಂದು ಮಗುವು ಅಪೌಷ್ಟಿಕತೆಯಿಂದ ಬಳಲಬಾರದು ಅನ್ನುವ ಒಂದು ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಜಾಗೃತಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ರಿ ಕಾನೂನು ಕೂಡ ಇದೆ ಅಂತ. ಹಾಗಿದ್ರೆ ಮಕ್ಕಳ ಅಪೌಷ್ಟಿಕತೆ ತಡೆ ಕಾಯ್ದೆಯ ಬಗ್ಗೆ ತಿಳಿಸ್ಕೊಡಿ ಸರ್.
1: ಈಗಾಗಲೇ ಹೇಳಿದ ಪ್ರಕಾರ ಮಕ್ಕಳು ದೇಶದ ಭವಿಷ್ಯದ ಪ್ರಜೆಗಳು ಮತ್ತು ಅವ್ರ ಮೇಲೆ ಸಾಕಷ್ಟು ನಾವೆಲ್ಲರೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತೇವೆ. ಅದಕ್ಕೆ ಮಕ್ಕಳನ್ನು ನಾವು ದೇವರಂತೇಳಿ ಕಾಣ್ತೇವೆ. ಹೀಗಿರುವಾಗ ಮಕ್ಕಳು ಸಮಾಜದ ಬಹುಮುಖ್ಯವಾದಂಥ ಒಂದು ಘಟ್ಟ. ಅಂದರೆ ಮಕ್ಕಳು ಸಮಾಜದ ಬಹುಮುಖ್ಯವಾದಂಥ ಅಷ್ಟೇ ಅಲ್ಲದೆ ದುರ್ಬಲವಾದ ಭಾಗವಾಗಿದ್ದು ಅದಕ್ಕೆ ತುಂಬ ಜಾಗೃತೆ ವಹಿಸಬೇಕು. ಯಾಕಂದರೆ ಬೆಳವಣಿಗೆ ವಯಸ್ಸಿನೊಳಗೆ ಮಕ್ಕಳು ಸರಿಯಾಗಿ ತಿಂತಾರಂಗಿಲ್ಲ, ಅಪೌಷ್ಟಿಕತೆ ಇರ್ತದೆ. ಅದಕ್ಕೆ ಅವ್ರ ಬೆಳವಣಿಗೆ ದೃಷ್ಟಿಯೊಳಗೆ ಅಥವಾ ಅಭಿವೃದ್ಧಿ ದೃಷ್ಟಿಯೊಳಗೆ ದೇಶದ ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಮಕ್ಕಳು ಸರಿಯಾಗಿ ಬೆಳೆದರೆ ಒಂದು ದೇಶ ಸದೃಢವಾದಂಥ ದೇಶವಾಗ್ತದೆ, ಶಕ್ತಿಶಾಲಿವಾದಂಥ ದೇಶ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಕ್ಕಳ ಆರೋಗ್ಯ ಪಾಲನೆ ಮತ್ತು ಪೋಷಣೆ ಇರ್ಬೋದು ಅಥವಾ ಶಿಕ್ಷಣ ಇರ್ಬೋದು, ಇವೆಲ್ಲದರ ಮೇಲೂ ಕೂಡ ನಾವು ಬೆಳಕು ಚೆಲ್ಲಬೇಕಾಗ್ತದೆ. ಅವರ ಜಾಣ್ಮೆಯಿಂದ ಹೂಡಲ್ಪಟ್ಟಂಥ ಬಂಡವಾಳ ಅಂದರೆ ಈ ಮಕ್ಕಳ ಮೇಲೆ ಇರ್ಬೋದು. ಅಂದರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಅದರ ತಳಹದಿ ನೋಡಬೇಕಂದ್ರೆ ಮಕ್ಕಳನ್ನೇ ನಾವು ನೋಡ್ತೀವಿ. ಅಂದರೆ ಇಂದಿನ ಮಕ್ಕಳಿಗೆ ನಾವು ಯಾವ ರೀತಿಯಾದ ವಿದ್ಯಾಭ್ಯಾಸವನ್ನು ನಾವು ದಯಪಾಲಿಸ್ತಾ ಇದ್ದೀವಿ, ಆ ಮಕ್ಕಳು ಯಾವ ರೀತಿಯಾಗಿ ಪೌಷ್ಟಿಕವಾಗಿವೆ, ಪರಿಪಾಲನೆ ಅವರು ಆರೋಗ್ಯ ಸ್ಥಿತಿ ಸರಿಯಾಗಿದೆಯೋ ಇಲ್ಲವೋ ಅಥವಾ ಅವರ ಪಾಲನೆ ಪೋಷಣೆ ಸರಿಯಾಗಿದೆಯೋ ಇಲ್ಲವೋ ಇವೆಲ್ಲದರ ದೃಷ್ಟಿಯನ್ನು ನಾವು ನೋಡಿದಾಗ ಮಾತ್ರ ನಾವು ದೇಶದ ಅಭಿವೃದ್ಧಿ ಅಥವಾ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಅಂಥೇಳಿ ಈಗಾಗಲೇ ಸಂಶೋಧನೆಗಳ ಮೂಲಕ ತಿಳಿದು ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಕ್ಕಳ ಅಗತ್ಯತೆಯನ್ನು ನಿರ್ಲಕ್ಷಿಸಿದರೆ ಅಥವಾ ಅದು ಮಕ್ಕಳನ್ನು ಕಡೆಗಣಿಸಿದಂತಾಗಿದರೆ ಅದು ಸಮಾಜವನ್ನು ನಾವು ಕಡೆಗಣಿಸಿದ ಹಾಗೆ ಅಥವಾ ದಾರಿದ್ರ್ಯವನ್ನು ತಂದುಕೊಂಡ ಹಾಗೆ ಅಥವಾ ಹಾನಿಯನ್ನು

0: ನಮಗೆ ನಾವೇ ವಿಪತ್ತನ್ನು ತೆಗೆದುಕೊಂಡ ಹಾಗೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಪೋಷಕಾಂಶ ಬಹಳ ಮಹತ್ವದ್ದು. ಒಂದು ಮಗುವಿನ ದೈಹಿಕವಾದಂಥ ಒಂದು ಪೋಷಕಾಂಶ ಇರ್ಬೋದು, ಮಾನಸಿಕವಾದಂಥ ಒಂದು ಪೋಷಕಾಂಶ ಇರ್ಬೋದು, ಸಾಮಾಜಿಕವಾಗಿ ಬೆಳವಣಿಗೆ ಇರ್ಬೋದು, ಭಾವನಾತ್ಮಕವಾದಂಥ ಒಂದು ಅಭಿವೃದ್ಧಿ ಇರ್ಬೋದು, ಇವೆಲ್ಲ ನಿಟ್ಟಿನೊಳಗೆ ನಾವು ನೋಡಬೇಕಾದ್ರೆ ಅದು ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂಥ ಮಕ್ಕಳಿಂದ ಸಾಧ್ಯ ಇಲ್ಲ. ಅಂದರೆ ಕಡಿಮೆ ಪೋಷಕಾಂಶಗಳಿಂದ ಕೂಸುಗಳು ಇರ್ಬೋದು ಅಥವಾ ಶಾಲೆಗೆ ಹೋಗುವ ಮಕ್ಕಳಿರ್ಬೋದು, ಅವೆಲ್ಲವೂ ಕೂಡ ಸರ್ವಾಂಗೀಣವಾಗಿ ಬೆಳವಣಿಗೆ ಆಗಬೇಕಾದ್ರೆ ಅವರು ಮಕ್ಕಳು ಸರಿಯಾದಂಥ ಪೌಷ್ಟಿಕತೆಯ ಇರುವಂಥ ಆಹಾರವನ್ನು ಸೇವಿಸ್ತಾ ಇದ್ದಾರೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ. ಅಥವಾ ಅನಾರೋಗ್ಯಕ್ಕೆ ಬಹುಬೇಗವಾಗಿ ತುತ್ತಾಗ್ತಾ ಇದ್ದಾರೆ ಮಕ್ಕಳು. ಅಂದರೆ ಸರಿಯಾದ ಪೌಷ್ಟಿಕವಾದಂಥ ಆಹಾರವಿಲ್ಲದೇ ಕಾರಣ ಸಾಕಷ್ಟು ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಅನಾರೋಗ್ಯ ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸಲಿಕ್ಕೆ ನಾವು ಪೋಷಕಾಂಶ ಯಾವ ರೀತಿಯಾಗಿ ಪೋಷಕಾಂಶವನ್ನು ನೀಡಬೇಕು, ಆ ಮಗುವಿನ ಬೆಳವಣಿಗೆಯ ಬಗ್ಗೆ ಯಾವ ರೀತಿಯಾದಂಥ ನಾವು ಲಕ್ಷ್ಯ ವಹಿಸಬೇಕಾಗಿದೆ, ಅವೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾಗಿದೆ. ಅದಕ್ಕೆ ನಾವು ಪೌಷ್ಟಿಕತೆಯಿಂದ ಬಳಲುವ ಮಕ್ಕಳನ್ನು ದೀರ್ಘಕಾಲ ತೀವ್ರ ತರಹದ ಅನಾರೋಗ್ಯ ಮತ್ತು ಸಾವಿಗೀಡಾದ ಮಕ್ಕಳನ್ನು ಆ ರೀತಿ ಆಗದೇ ಇರುವಂಗ ನಾವೆಲ್ಲರೂ ಕೂಡ ನೋಡಿಕೊಳ್ಬೇಕಾಗಿದೆ. ಅದಕ್ಕೆ ಭಾರತದ ಸಂವಿಧಾನದ ಅನುಚ್ಛೇದ 39F ನೀಡಿದ ಪ್ರಕಾರ ಮಕ್ಕಳು ಸ್ವಾತಂತ್ರ್ಯ, ಅಂದರೆ ಮಕ್ಕಳಿಗೆ ಯಾವ ರೀತಿಯಾದಂಥ ಸ್ವಾತಂತ್ರ್ಯವನ್ನು ನೀಡಬೇಕು, ಮಕ್ಕಳಿಗೆ ಆತ್ಮಗೌರವ ಯಾವ ರೀತಿಯಾಗಿ ನೀಡಬೇಕು, ಆ ಸ್ವಾತಂತ್ರ್ಯ ಮತ್ತು ಗೌರವದಿಂದ ಬಳಲು ಅಂದರೆ ವಾತಾವರಣವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಆರೋಗ್ಯಕರವಾದಂಥ ರೀತಿಯೊಳಗೆ ಆ ಮಗು ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು ಮತ್ತು ಅವಕಾಶಗಳನ್ನು ಕೂಡ ಅವಕಾಶಗಳಿಂದ ವಂಚಿತರಾಗಬಾರ್ದು ಹಾಗೂ ಸೌಕರ್ಯಗಳನ್ನು ಪಡೆದುಕೊಂಡು ಬೆಳಿಬೇಕು ಅನ್ನುವಂಥ ದೃಷ್ಟಿಯೊಳಗೆ ಈ ಭಾರತೀಯ ಸಂವಿಧಾನದೊಳಗೆ ಅನುಚ್ಛೇದ 39F ನೀಡಲಾಯಿತು. ಹಾಗೆ ಮುಂದುವರೆದು ಭಾರತದ ಸಂವಿಧಾನದ ಅನುಚ್ಛೇದ 15(3) ಮತ್ತು 39 ಮಕ್ಕಳ ಕಲ್ಯಾಣಕ್ಕಾಗಿಯೇ ಯಾವ ರೀತಿಯಾದಂಥ ಒಂದು ಸೂಕ್ತವಾದಂಥ ಶಾಸನ ಅಂದರೆ ಆ್ಯಕ್ಟು ಪ್ರೊವಿಷನ್ನು ತರಬಹುದು, ಕಾನೂನು ತರಬಹುದು, ಕಾಯ್ದೆ ತರಬಹುದು ಅನ್ನುವಂಥ ಒಂದು ನಿಯಮಗಳನ್ನು ಕೂಡ ಅನುಚ್ಛೇದ 15(3) ಮತ್ತು 39 ಮಕ್ಕಳ ಕಲ್ಯಾಣಕ್ಕಾಗಿಯೇ ಶಾಸನಗಳನ್ನು ನಿರ್ಮಿಸುವ ರೂಪೊಳಗೆ ನಿರ್ಮಿಸಲು ಮಾಡುವಂಥ ಒಂದು ಶಾಸನ ಕಾಯ್ದೆ ರೂಪದೊಳಗೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಅವರ ಹೊಣೆಗಾರಿಕೆ ಇರ್ಬೋದು, ಜವಾಬ್ದಾರಿ ಇರ್ಬೋದು, ಕರ್ತವ್ಯ ಇರ್ಬೋದು, ಅವೆಲ್ಲವೂ ಕೂಡ ನಾವು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥ ದೃಷ್ಟಿಯೊಳಗೆ ಈ ಸಂವಿಧಾನದೊಳಗೂ ಕೂಡ ಕಾನೂನು ಮಾಡಲಾಯಿತು. ಹಾಗೆಯೇ ಈ ಮಕ್ಕಳಿಗೆ ಇರಬೇಕಾದ್ರೆ ಒಂದು ಸೂರು ಬೇಕು, ಬಟ್ಟೆಗಳು ಬೇಕು, ಪೋಷಕಾಂಶಗಳಂಥ ಒಂದು ಒಳ್ಳೆಯವಾದಂಥ ಒಂದು ಶುಚಿಯಾದವಾದಂಥ ಒಂದು ಆಹಾರ ಬೇಕು, ಸ್ವಚ್ಛ ಕುಡಿಯುವಂಥ ನೀರನ್ನು ಒದಗಿಸಬೇಕು, ಅಗತ್ಯವಾದಂಥ ಒಂದು ವೈದ್ಯಕೀಯ ಚಿಕಿತ್ಸೆನ ನೀಡಬೇಕು. ಈ ಎಲ್ಲ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಂದಿಲ್ಲ ಒಂದು ಕಾರ್ಯಯೋಜನೆಗಳನ್ನು ತರ್ತಾನೇ ಇರ್ತಾರೆ. ಅದನ್ನು ಮಕ್ಕಳ ಸರ್ವಾಂಗೀಣ ದೃಷ್ಟಿಯೊಳಗೆ ಅಥವಾ ಮಕ್ಕಳ ಬೆಳವಣಿಗೆ ದೃಷ್ಟಿಯೊಳಗೆ ಉತ್ತಮವಾದಂಥ ಮತ್ತು ಹಿತಕರವಾದಂಥ ಪರಿಸರವನ್ನು ನಿರ್ಮಿಸುವ ನಿಟ್ಟಿನೊಳಗೆ ಸಂವಿಧಾನವೂ ಕೂಡ ಹಿಂದೆ ಬಿದ್ದಿಲ್ಲ, ಹಾಗೆ ರಾಜ್ಯ ಸರ್ಕಾರಗಳು ಹಿಂದೆ ಬಿದ್ದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇನ್ನಿತರ ಸರ್ಕಾರಗಳು ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತಮ್ಮ ತಮ್ಮ ಒಂದು ಕಾರ್ಯಯೋಜನೆಯೊಳಗೆ ಕೆಲವೊಂದು ವಿಷಯಗಳನ್ನು ವಿಚಾರಗಳನ್ನು ಮಂಡಿಸ್ತಾ ಅವರು ಪೋಷಕಾಂಶದ ಬಗ್ಗೆಯೂ ಇರ್ಬೋದು ಅಥವಾ ಮಕ್ಕಳ ದೇಹ ಸ್ಥಿತಿ ಇರ್ಬೋದು ಅಥವಾ ಮಾನಸಿಕ ಸ್ಥಿತಿ ಇರ್ಬೋದು ಅಥವಾ ಅವ್ರಿಗೆ ನೀಡಬೇಕಾದಂಥ ಒಂದು ಸಸಾರಜನಕ ಜೀವಸತ್ವಗಳು ಅಥವಾ ಶರ್ಕರಪಿಷ್ಟಗಳು ಹೀಗೆ ಕಬ್ಬಿನ ಅಂಶಗಳು ಹೀಗೆ ಹಲವಾರು ಅಂಶಗಳನ್ನು ತಲೆಗಿಟ್ಕೊಂಡು ಸಾಕಷ್ಟು ಯೋಜನೆಗಳನ್ನು ತರ್ತಾ ಇರ್ತಾರೆ. ಆ ಯೋಜನೆಗಳು ಕೂಡ ಅಂದರೆ ಮಕ್ಕಳ ದೃಷ್ಟಿಯೊಳಗೆ ಇರ್ಬೋದು ಅಥವಾ ಮಹಿಳೆಯರ ದೃಷ್ಟಿಯೊಳಗಿರ್ಬೋದು ಅಥವಾ ಸರ್ವಾಂಗೀಣ ಅಭಿವೃದ್ಧಿಯೊಳಗೆ ಈ ಸಿಟಿಸನ್ಸು ಇರ್ಬೋದು ಎಲ್ಲರಿಗೂ ಕೂಡ ಒಳಿತಾಗುವ ದೃಷ್ಟಿಯೊಳಗೆ ಕಾರ್ಯಯೋಜನೆಗಳನ್ನು ತರ್ತಾ ಇರ್ತಾರೆ. ಅದಕ್ಕೆ ಅದರಾಗೂ ಕೂಡ ಮಹತ್ವ ಹೆಚ್ಚಿಗೆ ಕೊಟ್ಟಿದ್ದಂತಂದರೆ ಮಕ್ಕಳಿಗೆ ಮಕ್ಕಳ ಬೆಳವಣಿಗೆ ಕುಂಠಿತ ಆಗಬಾರ್ದು ಅನ್ನೋ ದೃಷ್ಟಿಯೊಳಗೆ ಪೋಷಕಾಂಶ ನಿರಾಕರಿಸಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ಮತ್ತು ವಾಸ್ತವೊಳಗೆ ನೋಡಬೇಕಂದ್ರೆ ಅಂಗವಿಕಲತೆ ಇರಬಾರ್ದು ಮಕ್ಕಳೊಳಗೆ ಅನ್ನೋ ದೃಷ್ಟಿಯೊಳಗೆ ಈ ಎಲ್ಲ ಯೋಜನೆಗಳನ್ನು ತರಲಾಯಿತು.
1: ಎಲ್ರಿಗೂ ನಮಸ್ಕಾರ, ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಭಾಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ, ಈ ಒಂದು KLE ವೇಣುಧ್ವನಿ KLE ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: Kauri Society's Dr. Prabhakar Kauri Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kauri Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸರ್, ಇನ್ನು ಈ ಒಂದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಕಾನೂನು ಎಷ್ಟು ಸೂಕ್ಷ್ಮವಾಗಿ ಯೋಚಿಸುತ್ತೆ ಅನ್ನೋದಕ್ಕೆ ಈ ಒಂದು ಮಕ್ಕಳ ಆಹಾರ ಕಾಯ್ದೆ ಕೂಡ ಒಂದು ಅಂತಾನೆ ಹೇಳ್ಬೋದು. ಸರ್, ಈ ಒಂದು ಮಕ್ಕಳ ಆಹಾರ ಕಾಯ್ದೆಯ ಬಗ್ಗೆ ತಿಳಿಸೋದಾದ್ರೆ,
2: ಈ ಮಕ್ಕಳ ಆಹಾರ ಬಗ್ಗೆ ತಿಳಿಬೇಕಂತಂದ್ರೆ, ಈ ನಮ್ಮ ಕನ್ನಡದ ಒಬ್ಬ ಕವಿಯೊಬ್ಬರು ಹೇಳ್ತಾರೆ, ದಿನಕರ ದೇಸಾಯಿ ಅವರು, ತಾಯೇ ದೇವರಿಗಿಂತ ಮೇಲು, ದೇವರ ಮನೆಯಲ್ಲಿ ದೊರೆಯೋದೇ ಹಾಲು ಅಂತೇಳಿ ಕೇಳ್ತಾರೆ. ಅವರೊಂದು ಪ್ರಶ್ನೆ ಇಡ್ತಾರೆ, ಅಂದರೆ ತಾಯಿನೇ ಸರ್ವಶ್ರೇಷ್ಠು, ಅಂದರೆ ತಾಯಿ ಏನು ಹಾಲು ಕುಡಿಸ್ತಾಳೆ ಮಕ್ಕಳಿಗೆ, ಆ ಹಾಲಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರ್ತದೆ. ಬರೀ ಆಹಾರ ಮಾತ್ರವಲ್ಲ, ಮನುಷ್ಯ ಬದುಕಲು ಬೇಕಾಗಿರೋದು ಮೂಲದ್ರವ್ಯ ತಾಯಿಯ ಹಾಲು ಅನ್ನುವಂಥ ದೃಷ್ಟಿಯೊಳಗೆ ಈ ಒಂದು ದಿನಕರ್ ದೇಸಾಯಿ ಅವರ ಒಂದು ವ್ಯಾಖ್ಯಾನ ಹೇಳಾಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ತಾಯಿಯ ಹಾಲು ಮಗುವಿಗೆ ಅತ್ಯುತ್ತಮ ಎಂಬುದನ್ನು ಇಡೀ ವಿಶ್ವವೇ ಕಂಡುಕೊಂಡಿದೆ. ಅದಕ್ಕೆ ಪರ್ಯಾಯವಾದಂಥ ಬೇರೆ ಒಂದು ಆಹಾರ ಕೂಡ ಇಲ್ಲ. ಮಗುವಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದು ತಾಯಿಯ ಹಾಲನೇ ಪ್ರಮುಖ, ಅಂದರೆ ಅದೇ ಎಲ್ಲ ರೀತಿಯಲ್ಲಿ ಪೋಷಿಸುತ್ತದೆ. ಅಂದರೆ ಅದೇ ಅನುಚಿತವಾಗಿ ಪೋಷಣೆಯಿಂದ ಅಂದರೆ ಶೈವದಲ್ಲಿ ಮಕ್ಕಳು ಸಾವನ್ನಪ್ಪಬಹುದು. ಅಂದರೆ ಈಗೇನು ಈ ಡೆಲಿವರಿ ಆಗುವಂಥ ಸಂದರ್ಭೊಳಗನೆ ಮಕ್ಕಳು ಅಂದರೆ ಸಾವನ್ನು ಅಪ್ಪುವಂಥ ಸಂದರ್ಭ ಇರ್ತದೆ, ಹಾಗೆ ತಾಯಿ ಕೂಡ ಸಾವನ್ನಪ್ಪುವಂಥ ಸಂದರ್ಭ ಇರ್ತದೆ. ಆಗ ಅದಕ್ಕೆ ಬೆಳವಣಿಗೆ ಕುಂಠಿತವಾಗಬಾರ್ದು, ಅಂದರೆ ತಾಯಿ ಮಕ್ಕಳದು ಇಬ್ಬರದು ಬೆಳವಣಿಗೆ ಕುಂಠಿತವಾಗಬಾರ್ದು. ಅದಕ್ಕೆ ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ ಇರ್ಬೋದು, ಹಾಗೆಯೇ ಮಗು ಹುಟ್ಟುವಂಥ ಮಗು ವಿಕಲಚೇತನವಾಗಿ ಹುಟ್ಟಬಾರದು. ಹಾಗೂ ಅಂದರೆ ಹಸುಗೂಸು ಇರ್ಬೋದು ಅಥವಾ ಮಗು ಇರ್ಬೋದು, ಮಕ್ಕಳ ಆರೋಗ್ಯವನ್ನು ತಾಯಿಯರ ಆರೋಗ್ಯ ಮತ್ತು ಪೌಷ್ಟಿಕತೆಯ ಜೊತೆಗೆ ಗಮನಹರಿಸಬೇಕನ್ನುವಂಥದ್ದು ಕೂಡ ನಿಯಮವನ್ನು ತಲೆಯಲ್ಲಿಟ್ಟುಕೊಂಡೇ ಈ ಒಂದು ಕಾನೂನು ತರಲಾಯಿತು. ತಾಯಿ ಮತ್ತು ಅವಳ ಕೂಸು ಜೀವಶಾಸ್ತ್ರದ ಒಂದೇ ಘಟಕ ಅಂಥೇಳಿ ಹೇಳುವಂಥ ಸಂದರ್ಭ ಒಳಗೆ ಎದೆ ಹಾಲು ಸಂತಾನೋತ್ಪತ್ತಿಯ ಒಂದು ಅವಿಭಾಜ್ಯ ಭಾಗ ಅಂಥೇಳಿ ಅಂದ್ರೂ ಕೂಡ ಸಹಜವಾಗಿ ಆದರ್ಶವಾದಂಥ ಪೋಷಿಸುವ ಆರೋಗ್ಯವಾದ ಮಗುವಿನ ಬೆಳವಣಿಗೆ ಮತ್ತು ಜೈವಿಕವಾಗಿ ಮತ್ತು ಭಾವನಾತ್ಮಕವಾದ ತಳಹಳಿಯೊಳಗೆ ನೋಡಬೇಕಂದ್ರೆ ಮೊದಲು ನಾವು ನೋಡಬೇಕಾಗಿರೋದು ತಾಯಿ ಏನು ಮೊದಲೇ 6 ತಿಂಗಳು ಎದೆ ಹಾಲನ್ನು ಕುಡಿಸ್ತಾಳೆ, ಅದು ಪ್ರಮುಖವಾದಂಥ ಒಂದು ಆಹಾರ ಮಗುವಿಗೆ. ಅದಕ್ಕೆ ಪೂರಕವಾದಂಥ ಆಹಾರದಿಂದ ಮೊದಲ 2 ವರ್ಷ

ಗಳ ಕಾಲ. ಅಂದರೆ ಯಾವುದೇ ಆಹಾರವನ್ನು ನಾವು ಅಂದರೆ ಮಗುವಿಗೆ ಕೊಡೋಕ್ಕಿಂತ ಪೂರ್ವದೊಳಗೆ ತಾಯಿ ಹಾಲನ್ನೇ ಕುಡಿಸ್ತಾ ಇರ್ತಾಳೆ. ಅದು ಅತ್ಯುತ್ತಮವಾದಂಥ ಆಹಾರ, ಬೆಳೆಯಲಿಕ್ಕೆ ಸಹಕಾರವಾದಂಥ ಒಂದು ಆಹಾರ. ಅದಕ್ಕೆ ಆ ತಾಯಿ ಆಹಾರವನ್ನು ಸೇವಿಸೋದಿಂತ ಯಾವುದೇ ರೀತಿಯಂಥ ರೋಗ ಕೂಡ ಬರುವುದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಹಾಗೆ ಗರ್ಭಿಣಿ ಸ್ತ್ರೀಯರು ಮತ್ತು ಹಸುಗೀಸಿನ ತಾಯಂದಿರು ತಿಳಿಬೇಕಾದಂಥ ಕೆಲವೊಂದು ಕಾನೂನಾತ್ಮಕವಾಗಿ ಮಹತ್ವದ ವಿಷಯಗಳನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹೆರಿಗೆ ನಂತರ ಮೊದಲು ಒಂದು ವಾರ ಎದೆ ಹಾಲೊಳಗೆ ಹಳದಿ ಬಣ್ಣದಂಥ ಒಂದು ಅಂಟಂಟಾಗಿರುವಂಥ ಒಂದು ಹಾಲು ಬರ್ತದೆ. ಆ ಒಂದು ವಾರದಲ್ಲಿ ಬರುವಂಥ ಏನು ಅಂಟಂಟಾಗಿರುವಂಥ ಹಳದಿ ಆದಂಥ ಒಂದು ಹಾಲಿದೆ, ಆ ಹಾಲಿಗೆ ಪೌಷ್ಟಿಕಾಂಶವಾದ ಅಂದರೆ ಸೋಂಕ ಪ್ರತಿರೋಧ ಮಾಡುವಂಥ ಒಂದು ಶಕ್ತಿ ಇದೆ. ಯಾವುದೇ ರೋಗಗಳು ಕೂಡ ಸಮೀಪ ಹಾಂಗಿಲ್ಲ. ಆ ರೀತಿಯಾದಂಥ ಒಂದು ಒಂದು ಹಾಲಿನಲ್ಲಿ ಒಂದು ಪ್ರಮುಖವಾದಂಥ ಅಂಶ ಇದೆ. ಹಾಗೆ ಅಪಾಯಕಾರಿಯಾದ ಸೋಂಕುಗಳನ್ನು ಕೂಡ ವಿರುದ್ಧವಾಗಿ ರಕ್ಷಣೆ ಮಾಡುವಂಥ ಒಂದು ಎ ಅನ್ನಾಂಗ ಅಂತ ಏನು ಕರಿತೀವಿ ಅದು ಕೂಡ ಅದರಲ್ಲಿದೆ. ಎದೆ ಹಾಲೊಳಗೆ ಎಷ್ಟೊಂದು ಮಹತ್ವ ಇದೆ ಅಂತಂದರೆ ಏಡ್ಸ್ ರೋಗವು ಸೇರಿದಂತೆ ಹಲವಾರು ರೋಗಗಳು ಮಾರಕಗಳು ರೋಗಗಳು ಬರದೇ ಇರುವಂಥ ಪ್ರತಿರೋಧಿಸುವಂಥ ಶಕ್ತಿ ಕೂಡ ಆ ಹಾಲಿನಲ್ಲಿ ಇದೆ ಅಂಥೇಳಿ ಹೇಳಿಕೆ ಬಯಸ್ತಾ ಇದ್ದೀನಿ. ಹಾಗೆ ಎದೆ ಹಾಲು ಪೂರ್ಣ ಮತ್ತು ಸಮತೂಕದ ಆಹಾರವಾಗಿದ್ದು ಮೊದಲ ಹಲವು ತಿಂಗಳುಗಳು ಅಗತ್ಯವಿರುವ ಈ ಹಾಲು ಪೌಷ್ಟಿಕಾಂಶವನ್ನು ಸಹಿತ ಸರಿದೂಗಿಸ್ತದೆ, ಹಾಗೆ ಸೋಂಕನ್ನು ಬರದೇ ಹಾಗೆ ಪ್ರತಿರೋಧಿಸುತ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ತಾಯಿ ಹಾಲು ಸರ್ವಶ್ರೇಷ್ಠ ಅಂತ ಹೇಳಿಕೆ ಒಟ್ಟಾರೆ ಬಯಸ್ತೇನೆ. ಹಾಗೆ ಮಕ್ಕಳ ಆಹಾರಕ್ಕೆ ಅಂದರೆ ಈ ಬೇರೆ ಯಾವುದೇ ಆಹಾರವನ್ನು ಪಡಿಬೇಕಾದ್ರೆ ಹಣ ಕೊಟ್ಟು ಪಡಿಬೇಕು, ತಾಯಿ ಹಾಲು ಪಡಿಬೇಕಾದ್ರೆ ಅಗ್ಗ ಅಂತಂದರೂ ಕೂಡ ಅದು ತಾಯಿಯಿಂದ ಪಡಿಬೇಕಾದಂಥ ಒಂದು ಪ್ರಮುಖವಾದಂಥ ಒಂದು ಇದನ್ನು ಘಟ್ಟ. ಮಗುವಿಗೆ ಎದೆ ಹಾಲು ಕುಡಿಸುವ ತಾಯಂದಿರು ಬೇಗ ಗರ್ಭವತಿ ಆಗಂಗಿಲ್ಲ ಅಂತ ಅನ್ನುವಂಥದ್ದು ಇದೆ. ಅಂದರೆ ಈ ಮಕ್ಕಳು ಒಂದನೇ ಮಗು ಮತ್ತು ಎರಡನೇ ಮಗು ಪಡೆಯೋದ್ರೊಳಗೆ ಅಂತರ ಕಾಯ್ದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇರ್ತದೆ. ತಾಯಿ ಕ್ರಮ ಅಂದರೆ ತನ್ನ ಮಗುವಿಗೆ ಸರಿಯಾದ ರೀತಿಯೊಳಗೆ ಹಾಲು ಕುಡಿಸುವುದಾದರೆ, ಹಾಗೆ ಹೆರಿಗೆ ನಂತರ ತಾಯಿ ಮತ್ತು ಮಗು ಕೂಡ ಒಟ್ಟಿಗೆ ಇರಿಸಬೇಕು, ಬೇರೆ ಬೇರೆ ಇರಿಸಬಾರ್ದು ಅನ್ನುವಂಥ ನಿಯಮ ಇದೆ. ಹಾಗೂ ತಾಯಂದಿರು ತಮ್ಮ ಕೂಸುಗಳಿಗೆ ಎದೆ ಹಾಲು ನೀಡುವಂತೆ ಉತ್ತೇಜನ ನೀಡಬೇಕು. ಅಂದರೆ ಸೌಂದರ್ಯ ಕೆಡ್ತದೆ ಅಂಥೇಳಿ ಎಷ್ಟೋ ಜನ ಎದೆ ಹಾಲು ಕೊಡ್ತಾ ಇಲ್ಲ ತಾಯಿಯವರು ಮಕ್ಕಳಿಗೆ. ಅದಕ್ಕೆ ತಾಯಿ ತನ್ನ ಮತ್ತು ಕೂಸಿನ ದೇಹ ಮತ್ತು ಬಟ್ಟೆಗಳನ್ನು ಸ್ವಚ್ಛವಾಗಿ ಇರಿಸ್ಕೊಳ್ಬೇಕು, ಶುಚಿಯಾಗಿ ಇರಿಸ್ಕೋಬೇಕು ಅನ್ನುವಂಥದ್ದು ಇದೆ. ಅಂದರೆ ಇದು ಅಂದರೆ ನೋಡಲಿಕ್ಕೆ ತಮಗೆ ವೈದ್ಯಕೀಯವಾಗಿ ಅಂತ ಕಂಡ್ರೂ ಕೂಡ ಕಾನೂನಲ್ಲಿಯೂ ಕೂಡ ಇವು ಎಲ್ಲ ಪರಿಪಾಲನೆ ಮಾಡಬೇಕು ಅನ್ನುವಂಥ ಒಂದು ಅಂಶಗಳನ್ನು ಆ ಕಾಯ್ದೆಯೊಳಗೆ ನೀಡಲಾಗಿದೆ. ಅಂದರೆ ಕೂಸಿಗೆ ಎದೆ ಹಾಲು ನೀಡುವ ತಾಯಂದಿರು ದಿನೇ ದಿನೇ ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ಒಂದು ನೌಕರಿ ಮಾಡುವಂಥ ಮಹಿಳೆ ಇರ್ಬೋದು, ಉದ್ಯೋಗಸ್ಥ ಮಹಿಳೆ ಇರ್ಬೋದು, ಅಥವಾ ಒಂದು ಮೈಮಾಟ ಕೆಡ್ತದೆ ಅನ್ನುವಂಥ ದೃಷ್ಟಿಯೊಳಗೆ, ಸೌಂದರ್ಯ ಕೆಡ್ತದೆ ಅನ್ನುವಂಥ ದೃಷ್ಟಿಯೊಳಗೂ ಕೂಡ ಎಷ್ಟೋ ತಾಯಂದಿರು ಮಕ್ಕಳಿಗೆ ಹಾಲನ್ನು ನೀಡ್ತಾ ಇಲ್ಲ. ಇಂಥ ಒಂದು ಸಂದರ್ಭ ಒಳಗೆ ಮಕ್ಕಳಿಗೆ ಏನು ಮಾಡಬೇಕು? ಕೆಲವೊಂದು ಮಕ್ಕಳಿಗೆ ತಾಯಿಗೆ ಹಾಲೇ ಬರೋಂಗಿಲ್ಲ. ಅಂಥ ಸಂದರ್ಭ ಒಳಗೆ ಮಗುವಿಗೆ ಏನು ಮಾಡಬೇಕು? ಯಾವ ರೀತಿಯಾದಂಥ ಆಹಾರ ಕೊಡಬೇಕು? ಅದಕ್ಕೆ ಇದೇ ಈ ಹಾಲಿಗೆ ಪರ್ಯಾಯವಾದಂಥ ಒಂದು ಮಕ್ಕಳ ಆಹಾರ ಮತ್ತು ಹಾಲಿನ ಶೀಶಿಗಳು ಅಂದರೆ ಫೀಡಿಂಗ್ ಬಾಟ್ಲುಗಳು ಮತ್ತು ಮಕ್ಕಳ ಆಹಾರಗಳಿಗೆ ಅಂದರೆ ಮೊರೆ ಹೋಗುವಂಥ ಸಂದರ್ಭ, ಅಂದರೆ ಎದೆ ಹಾಲಿಗೆ ಪರ್ಯಾಯವಾದಂಥ ಒಂದು ಫೀಡಿಂಗ್ ಬಾಟ್ಲುಗಳು ಅಂದರೆ ಈ ನಿಪ್ಪಲ್ಸ್ಗಳು ಮತ್ತು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಸಹಕಾರಿಯಾಗುವಂಥ ಕೆಲವೊಂದು ಪ್ರಾಡಕ್ಟ್ಗಳು, ಈ ರೀತಿಯಾದಂಥ ಒಂದು ಪ್ರಾಡಕ್ಟ್ಗಳು ಅನಿವಾರ್ಯವಾಯಿತು. ಈ ಆಹಾರವನ್ನು ಒಂದು ಉತ್ಪಾದನೆ ಮಾಡಲಿಕ್ಕೆ ಇದೊಂದು ಅನಿವಾರ್ಯವಾದಂಥ ಸಂದರ್ಭ. ಅದಕ್ಕೆ ಕಾನೂನು ಕೂಡ ಅನಿವಾರ್ಯವಾಯಿತು. ಈ ಕಾನೂನು ತರುವುದು ಯಾಕೆ ಅನಿವಾರ್ಯ ಆಯಿತು ಅಂತಂದರೆ, ಎಷ್ಟೋ ಸಂದರ್ಭ ಒಳಗೆ ಈ ತಾಯಿ ಹಾಲನ್ನೇ ಸರ್ವಶ್ರೇಷ್ಠ ಅಂತೇಳಿ ನಾವು ಅಡ್ವರ್ಟೈಸ್ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಇವರು ತಮ್ಮ ಉತ್ಪಾದನೆಗಳನ್ನೇ ಸರ್ವಶ್ರೇಷ್ಠ ಅಂತೇಳಿ ತಾವು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ರೀತಿಯಾದಂಥ ಒಂದು ಅಡ್ವರ್ಟೈಸ್ಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಈ ಕಾನೂನಲ್ಲಿದೆ. ಹಾಗೆ ನಿಯಮದೊಳಗೆ ಇನ್ನೊಂದಿಷ್ಟು ವಿಷಯಗಳು ಹೇಳಬೇಕಂತಂದರೆ, ತಾಯಿ ಹಾಲಿಗೆ ಪರ್ಯಾಯವಾದಂಥ ಮಕ್ಕಳ ಆಹಾರ ಫೀಡಿಂಗ್ ಬಾಟ್ಲುಗಳು ಮತ್ತು ಮಕ್ಕಳ ಆಹಾರಕ್ಕೆ ಸಂಬಂಧಿಸಿದಂಥ ಕೆಲವೊಂದು ನಿಷೇಧಗಳನ್ನು ಕೂಡ ಕಾನೂನು ಹೇರಿತು. ಅದು ಯಾವ ರೀತಿಯಾದಂಥ ನಿಷೇಧ ಅಂತಂದರೆ, ಅಂದರೆ ಈಗಾಗಲೇ ಹೇಳಿದ ಪ್ರಕಾರ ಜಾಹೀರಾತು ನೀಡುವಂತಿಲ್ಲ. ಈ ಪರ್ಯಾಯವಾದಂಥ ಆಹಾರಗಳ ಬಗ್ಗೆ ಜಾಹೀರಾತನ್ನು ನೀಡುವಂತಿಲ್ಲ. ಜಾಹೀರಾತಿನ ಪ್ರಕಟಣೆಗಳು ಕೂಡ ಯಾವುದೇ ನ್ಯೂಸ್ ಪೇಪರ್ದಲ್ಲಿ ಆಗಲಿ ಎಲ್ಲಿಯೂ ಕೂಡ ನೀಡುವಂತಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಾಗೆ ತಾಯಿ ಹಾಲಿಗೆ ಪರ್ಯಾಯವಾದ ಮಕ್ಕಳ ಆಹಾರವನ್ನು ಮಕ್ಕಳಿಗೆ ಉಣಿಸುವುದು ತಾಯಿ ಹಾಲಿಗೆ ಸಮ, ಅಂದರೆ ತಾಯಿ ಹಾಲು ಶ್ರೇಷ್ಠ ಅನ್ನುವಂಥದ್ದು ಕೂಡ ಆ ಆಹಾರ ಏನು ಉತ್ಪಾದನೆ ಮಾಡ್ತಾರೆ ಆ ಬಾಟ್ಲುಗಳ ಮೇಲೂ ಸಹಿತ ಅಂಟಿಸ್ಬೇಕಾಗ್ತದೆ. ಮತ್ತು ಆ ತಾಯಿ ಹಾಲಿಗಿಂತ ಶ್ರೇಷ್ಠ ಯಾವುದು

0: ಇಲ್ಲ ಅನ್ನುವಂಥದ್ದನ್ನು ಅದರ ಮೇಲೆ ಸ್ಪಷ್ಟವಾಗಿ ಲೇಬಲ್ ಮೇಲೆ ಬರೀಬೇಕಾಗ್ತದೆ. ಹಾಗೆ ಅಧಿನಿಯಮದ ಉಪನಿಬಂಧಗಳ ಪ್ರಕಾರ ಹೇಳಬೇಕಂತಂದ್ರೆ, ಈಗೇನೇನು ಈ ಆಹಾರಗಳ ಬಗ್ಗೆ ಹೇಳಿದ್ದಾರೆ ಅದನ್ನು ಈ ಕಾನೂನು ವ್ಯತಿರಿಕ್ತವಾಗಿ ನಡೆದುಕೊಳ್ಳುವಂಗಿಲ್ಲ ಅನ್ನುವಂಥದ್ದು ಕೂಡ ಈ ಕಾನೂನಲ್ಲಿ ಸ್ಪಷ್ಟವಾಗಿದೆ. ಹಾಗೆ ಮಾದರಿಗಳು ಈ ಸ್ಯಾಂಪಲ್ಸ್ಗಳನ್ನು ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಎಲ್ಲಿಯೂ ಸ್ಯಾಂಪಲ್ಸ್ಗಳನ್ನು ಕೊಡಬಾರದು ಅನ್ನುವಂಥದ್ದು ನಿಯಮ ಇದೆ. ಅಂದರೆ ಈ ಸ್ಯಾಂಪಲ್ಸ್ ತೊಗೊಳ್ರಿ ಮಕ್ಕಳಿಗೆ, ಅಂದರೆ ನೀವು ಹಾಲು ಕುಡಿಸೋದು ಅವಶ್ಯಕತೆ ಇರಂಗಿಲ್ಲ ಅಂಥೇಳಿ ಕೆಲವೊಂದು ಸ್ಯಾಂಪಲ್ಗಳನ್ನು ಕೊಡ್ತಾ ಇರ್ತಾರೆ. ಆ ಸ್ಯಾಂಪಲ್ಗಳನ್ನು ಕೊಡಬಾರದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಿಯಮ ಇದೆ. ಹಂಗೆ ಕೊಟ್ರೂ ಅದೇ ಹಾಗೇನಾದರೂ ಕೊಟ್ಟರೆ ಅದಕ್ಕೆ ಕಠಿಣವಾದಂಥ ಕ್ರಮ ಇದೆ. ಅದಕ್ಕೆ ಮಾರಾಟದ ಉದ್ದೇಶಕ್ಕಾಗಿ ಯಾವುದೇ ಆಮಿಷ ಒಡ್ಡಬಾರದು. ಅಂದರೆ ಮಾದರಿ ಕೊಡೋದು ಅಂದರೆ ಅದು ಆಮಿಷ ಒಡ್ಡಿದ ಹಾಗೇನೆ. ಹಾಗೆ ಮಾಹಿತಿ ಅಥವಾ ಜ್ಞಾನದ ಸಂಬಂಧಪಟ್ಟಂಥ ಉಪಕರಣಗಳು ಅಥವಾ ವಸ್ತುಗಳು ಯಾವುದೇ ವ್ಯಕ್ತಿಗೆ ದೇಣಿಗೆ ಅಂತಲೂ ಕೊಡಬಾರದು. ಅಂದರೆ ಫ್ರೀಯಾಗಿ ಕೊಡ್ತಾ ಇರ್ತಾರೆ, ಎಷ್ಟೋ ಮಂದಿ ಗಿಫ್ಟಾಗಿ ಕೊಡ್ತಾ ಇರ್ತಾರೆ. ಅಂದರೆ ಮಗು ಹುಟ್ಟಿದ ತಕ್ಷಣ ಹೋಗಿ ಇಷ್ಟೆಲ್ಲ ಸಾಮಾನುಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ನೀವು ಹಾಲು ಕುಡಿದು ಅವಶ್ಯಕತೆನೇ ಇಲ್ಲ, ಎಲ್ಲ ಆಹಾರಗಳನ್ನು ಕೊಟ್ಟರೆ ಸಾಕು ಅನ್ನುವಂಥದ್ದು. ಹಾಗೆ ಮಾಡುವುದಾದರೂ ಅದು ಕಾನೂನಿನ ವ್ಯತಿರಿಕ್ತವಾದಂಥ ಒಂದು ಕಾನೂನು ಉಲ್ಲಂಘನೆ ಆದಂತನೇ ಭಾವಿಸಬೇಕು. ಹಾಗೆ ಏನಾದರೂ ಈ ಉಪಬಂಧಗಳ ಉಲ್ಲಂಘಿಸಿದ ವ್ಯಕ್ತಿಗಳಿಗೆ ಗರಿಷ್ಠವಾದಂಥ ಶಿಕ್ಷೆ ಅಂದರೆ 3 ವರ್ಷದ ಜೈಲು ಶಿಕ್ಷೆ ಮತ್ತು ಗರಿಷ್ಠ 5,000 ರೂಪಾಯಿ ದಂಡ ಇದೆ, ಅಥವಾ ಅವೆರಡನ್ನೂ ಕೂಡ ವಿಧಿಸುವಂಥ ಒಂದು ಕಾನೂನು, ಪ್ರದತ್ತವಾದಂಥ ಕಾನೂನು ಈ ಕಾಯ್ದೆಯಲ್ಲಿ ನೀಡಲಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮುಂದುವರೆದು ಹೇಳಬೇಕಂತಂದರೆ, ಪಾತ್ರೆ ಅಥವಾ ಪೆಟ್ಟಿಗೆ ಅಥವಾ ಡಬ್ಬ ಏನು ಪ್ಯಾಕ್ ಮಾಡಿರ್ತಾರೆ ಆಹಾರ ಪೊಟ್ಟಣದ ಡಬ್ಬಗಳು ಅಥವಾ ಪುಡಿಗಳಿರ್ಬೋದು, ಏನಾದರೂ ಮಕ್ಕಳಿಗೆ ಸೇವನೆ ಕೊಡಬೇಕಾದಂಥ ಒಂದು ಪುಡಿಗಳಿರ್ಬೋದು, ಅವೆಲ್ಲದರ ಮೇಲೂ ಕೂಡ ಮುಖ್ಯವಾಗಿ ತಿಳುವಳಿಕೆ ಚೀಟಿಯನ್ನು ಅಂಟಿಸಬೇಕಾಗ್ತದೆ. ಅಂದರೆ ದೊಡ್ಡದಾಗಿ ಮುದ್ರಿಸಬೇಕು, ದೊಡ್ಡ ಅಕ್ಷರದೊಳಗೆ ಮುದ್ರಿಸಬೇಕನ್ನುವಂಥದ್ದು ಸಹಿತ ಕಾನೂನಲ್ಲಿ ಸ್ಪಷ್ಟವಾಗಿದೆ. ಅದು ಮುಖ್ಯ ತಿಳುವಳಿಕೆ ಚೀಟಿ ಅಂತೇಳಿನೇ ಬರೀಬೇಕು. ಅದಕ್ಕೆ ಅರ್ಥವಾಗುವಂಥ ಸ್ಪಷ್ಟವಾದಂಥ ಕಣ್ಣಿಗೆ ಕಾಣುವಂಥ ಗೋಚರಿಸುವಂಥ ದೃಶ್ಯೊಳಗನೇ ಅದನ್ನು ಬರೀಬೇಕು, ಚೀಟಿಯನ್ನು ಅಂಟಿಸ್ಬೇಕಂಥೇಳಿ ಕಾನೂ ಅಂದರೆ ಕಣ್ಣಿಗೆ ಕಾಣುವಂಥ ಸ್ಥಳದೊಳಗೆ ಅಂಟಿಸ್ಬೇಕನ್ನುವಂಥದ್ದು ಕಾನೂನಲ್ಲಿ ಹೇಳಾಗಿದೆ. ಅದಕ್ಕೆ ತಾಯಿ ಹಾಲು ನಿಮ್ಮ ಕೂಸಿಗೆ ಅತ್ಯುತ್ತಮ ಆಹಾರ, ಈ ಚೀಟಿ ಅಂಟಿಸ್ಬೇಕು. ಅಂದರೆ ಘೋಷಣೆ ದೊಡ್ಡ ಅಕ್ಷರದೊಳಗೆ ಇರಬೇಕು ಅನ್ನುವಂಥದ್ದು. ಹಾಗೆ ಆರೋಗ್ಯ ಕಾರ್ಯಕರ್ತರು ಸಲಹೆ ಮೇರೆ ಅಂದರೆ ಆರೋಗ್ಯ ಇಲಾಖೆಯೊಳಗೆ ಏನು ಕೆಲವೊಂದು ಸೂಚನೆಗಳು ಇರ್ತದೆ ಅಥವಾ ಕಾರ್ಯಕರ್ತರ ಸಲಹೆ ಸೂಚನೆಗಳು ಇರ್ತದೆ, ಅದರ ಪ್ರಕಾರ ಆಹಾರವನ್ನು ಪಡೆದುಕೊಳ್ಬೇಕು. ಹಾಗೆ ಡಾಕ್ಟರ್ ಹೇಳಿದಂಥ ಆಹಾರಗಳನ್ನು ಕೂಡ ಕೊಡಬಹುದು. ಅಂದರೆ ಡಾಕ್ಟರ್ ಹೇಳಿದರೆ ಅದು ಕಾನೂನು ಬಾಹಿರ ಅಲ್ಲ, ಅಥವಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಹೇಳಿದರೆ ಅದು ಕಾನೂನು ವ್ಯತಿರಿಕ್ತವಾದಂಥ ಅಲ್ಲ ಅಂತೇಳಿ ಭಾವಿಸಿ ಅವ್ರು ಹೇಳಿದಂಥ ಒಂದು ಪರ್ಯಾಯವಾದಂಥ ಆಹಾರವನ್ನು ಕೊಡಬಹುದು. ಹಾಗೆ ಆರೋಗ್ಯಕ್ಕೆ ಹಾನಿಕರವಾಗುವಂಥ ಆಹಾರಗಳನ್ನು ಕೊಡಬಾರ್ದು. ಆರೋಗ್ಯಕ್ಕೆ ಆಗುವಂಥ ಹಾನಿಯ ಬಗ್ಗೆ ಅಂದರೆ ಎಚ್ಚರವನ್ನು ಸಹಿತ ವಹಿಸಬೇಕು. ಅಂದರೆ ಎಷ್ಟೋ ಸಂದರ್ಭಗಳಿಗೆ ಆಹಾರ 3 ತಿಂಗಳು ಅಥವಾ 6 ತಿಂಗಳು ಕೆಡ್ತಾವೆ, ಅದಕ್ಕೆ ಅದರ ಸ್ಪಷ್ಟ ಸೂಚನೆಯನ್ನು ಕೊಡಬೇಕಾಗ್ತದೆ. ಆಮೇಲೆ ಆ ಆಹಾರವನ್ನು ಯಾವ ರೀತಿಯಾಗಿ ಬಳಸಬೇಕು, ಬಳಸುವ ವಿಧಾನಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥ ಪ್ರೊಸೀಜರನ್ನು ಸಹಿತ ಅಲ್ಲಿ ಅಂಟಿಸಬೇಕಾಗ್ತದೆ. ಆಮೇಲೆ ಆಹಾರ ಜೊತೆಗೆ ಯಾವ ರೀತಿಯಾದ ಮಿಶ್ರಣ ಮಾಡಬೇಕು, ಯಾವ್ರದ ಮಿಶ್ರಣದ ಬಗ್ಗೆ ವಿಶ್ಲೇಷಣೆಗಳನ್ನು ಕೂಡ ಕೊಡಬೇಕಾಗಿದೆ. ಈ ರೀತಿ ನಿಟ್ಟಿನೊಳಗೆ ಅಂದರೆ ಒಟ್ಟಾರೆ ಹೇಳಬೇಕಂತಂದರೆ ಮಕ್ಕಳಿಗೆ ಆಹಾರದೊಳಗೆ ಅಪೌಷ್ಟಿಕಾಂಶ ಇರಬಾರ್ದು, ಹಾಗೆ ಮಕ್ಕಳು ಯಾವುದೇ ರೀತಿಯಾಗಿ ಆ ಸೇವನೆಯಿಂದ ಆರೋಗ್ಯ ಹಾನಿಯಾಗಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ಇವೆಲ್ಲ ನಿಯಮಗಳನ್ನು ರೂಪಿಸಲಾಗಿದೆ.
1: ಸರ್, ಇನ್ನು ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಇರುವಂತಹ ಕಾನೂನಿನಲ್ಲಿ ಜೀವನಾಂಶ ಪಡೆಯುವ ಕಾನೂನು ಕೂಡ ಒಂದು ಅಂತ ತಿಳಿಸ್ತಾ ಇದ್ರಿ. ಹಾಗಿದ್ರೆ ಈ ಒಂದು ಜೀವನಾಂಶಕ್ಕೆ ಸಂಬಂಧಿಸಿದಂತೆ ಕಾನೂನು ವಿಧಿಸಿದ ಹೊಣೆಗಾರಿಕೆ ಏನು ಸರ್?
0: ಜೀವನಾಂಶ ಅಂತಂದ್ಮೇಲೆ ಅದು ಪೊಟಿಗೆ ಅಂತ ಆಗ್ತದೆ, ಮೇಂಟೆನೆನ್ಸ್ ಅಂತ ಆಗ್ತದೆ, ಅಥವಾ ಎಲಿಮುನಿ ಅಂತ ಆಗ್ತದೆ. ಈ ಎಲ್ಲ ಒಂದು ಪದಗಳಿಂದ ನಾವು ಜೀವನಾಂಶವನ್ನ ಕರಿತೀವಿ. ವಿವಾಹಿತ ಪತಿ ತನ್ನ ಪತ್ನಿಯನ್ನ ಅಥವಾ ತಂದೆ ತಾಯಿಯನ್ನು ಇರಬಹುದು ಅಥವಾ ತನ್ನ ಮಕ್ಕಳನ್ನು, ಆ ಮಕ್ಕಳು ವಯಸ್ಕರಿರ್ಬೋದು ಅಥವಾ ಉದ್ಯೋಗಸ್ಥ ಮಕ್ಕಳಿರ್ಬೋದು ಅಥವಾ ವೃದ್ಧ ತಂದೆ ತಾಯಿಗಳಿರ್ಬೋದು, ಅಲ್ಲದೆ ಹಿಂದೂ ಕುಟುಂಬದ ಮುಖ್ಯಸ್ಥನು ತನ್ನ ಮೇಲೆ ಏನು ಅವಲಂಬಿತರಾಗಿರ್ತಾರೆ, ಆ ಒಂದು ಅವಲಂಬಿತ ವಿಧವೆ ಸೊಸೆ, ಆಕೆ ಮಕ್ಕಳು, ತನ್ನ ಸಹೋದರ ಮಕ್ಕಳು, ಹೀಗೆ ಅಂದರೆ ಕಾನೂನೊಳಗೆ ಈ ಅವಲಂಬಿತರು ಅಂತ ಏನು ಕರಿತೀವಿ ಆ ಎಲ್ಲ ಅವಲಂಬಿತರೊಳಗೆ ಮಕ್ಕಳು ಕೂಡ ಪ್ರಮುಖರು, ತಾಯಿ ಜೊತೆಗೆ ಮಕ್ಕಳು ಕೂಡ ಪ್ರಮುಖರು ಅನ್ನುವಂಥ ಒಂದು ನಿಟ್ಟಿನೊಳಗೆ ಆ ಮಕ್ಕಳಿಗೂ ಕೂಡ ಒಂದು ಜೀವನಾಂಶ, ಮಕ್ಕಳು ಕೂಡ ಬದುಕಬೇಕು, ಸಮಾಜದಲ್ಲಿ ಆ ಮಕ್ಕಳಿಗೂ ಕೂಡ ಒಂದು ಹಕ್ಕಿದೆ, ಸಂರಕ್ಷಿಸಲ್ಪಡುವಂಥ ಹಕ್ಕಿದೆ, ಸಾಮಾಜಿಕವಾಗಿ ಅವರು ತಮಗೆ ತಾವು ಸಂರಕ್ಷಿಸಿಕೊಳ್ಳಬೇಕು. ಹಾಗೆ ಕಾನೂನು ವಿಧಿಸಿದಂಥ ಹೊಣೆಗಾರಿಕೆ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ, ಆ ರೆಸ್ಪಾನ್ಸಿಬಿಲಿಟಿಯಿಂದನೂ ಹೊರಗೆ ಬಂದಿರಂಗಿಲ್ಲ ಮಕ್ಕಳು, ಆ ಚಿಕ್ಕ ಮಕ್ಕಳು. ಅದಕ್ಕೆ ಅವ್ರಿಗೆ ಅಂದರೆ ಯಾವುದೇ ಹೊರಗಿನ ವಿಚಾರ ಇರ್ಬೋದು ಅಥವಾ ಅಂದರೆ ಕಾಮನ್ ಸೆನ್ಸ್ ಆಗಲಿ ಅಥವಾ ಮುಂದಿನ ವರ್ಲ್ಡ್ಲಿ ನಾಲೆಜ್ ಇರಂಗಿಲ್ಲ ಅಂಥ ಮಕ್ಕಳು, ಅದಕ್ಕೆ ಅಂಥ ಮಕ್ಕಳಿಗೆ ಜೀವನಾಂಶ ಕೊಡಬೇಕು ಅನ್ನುವಂಥ ಒಂದು ಕಾನೂನಿದೆ. ಮುಂಚೆ ಅಪರಾಧ ಪ್ರಕ್ರಿಯಾ ಸಂಹಿತೆ ಕಲಂ

0: ಇದರಡಿಯೊಳಗೆ ಜೀವನಾಶಿಕೊಳ್ಳಾಗ್ತಾ ಇತ್ತು. ಈಗ ಹೊಸ ಆಕ್ಟ್ ಬಂದಿದೆ, ಅದು 144 BNSS ಆಕ್ಟ್ ಪ್ರಕಾರ. ಅದರ ಪ್ರಕಾರ ಈ ಒಂದು ಹೊಸ ಕಾನೂನಿನ ಅಡಿಯೊಳಗೂ ಕೂಡ ಜೀವನಾಂಶವನ್ನು ಕೊಡಬೇಕನ್ನುವಂಥದ್ದು ನಿಯಮ ಇದೆ. ಈ ಜೀವನಾಂಶ ಅಂತಂದರೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ಜೀವನ ನಡೆಸಲು, ಅಂದರೆ ಸಾಮಾನ್ಯ ಜೀವನ ಸಾಗಿಸಲು ಬೇಕಾಗಿರುವಂಥ ಒಂದು ಆಹಾರ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಔಷಧಿ ಇರ್ಬೋದು, ಅಥವಾ ಆಶ್ರಯ ಇರಲಿಕ್ಕೆ ಮನೆ ಇರ್ಬೋದು, ಅಥವಾ ವಿದ್ಯಾಭ್ಯಾಸ ಇರ್ಬೋದು, ಇವೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಈ ಒಂದು ಎಲಿಮೋನಿ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅಥವಾ ಪೊಟಿಗೆ ಇರ್ಬೋದು. ಅದಕ್ಕೆ ಜೀವನಾಂಶ ಪಡೆಯಲಿಕ್ಕೆ ಯಾರು ಅರ್ಹರು ಅಂತೇಳಿ ಕೇಳಿದರೆ ಆ ಹೆಂಡತಿ ಇರ್ಬೋದು, ಅಂದರೆ ತಾಯಿ, ಆ ಮಗುವಿನ ತಾಯಿ, ಅಥವಾ ಮಗು ಇರ್ಬೋದು. ಮಗು ಯಾವ ರೀತಿಯ ಮಗು ಅಂತಂದರೆ ನ್ಯಾಯಸಮ್ಮತ, ಅಂದರೆ ಲೆಜಿಟಿಮೇಟ್ ಚಿಲ್ಡ್ರನ್ ಅಂತ ಕರಿತೀವಿ, ನ್ಯಾಯಸಮ್ಮತ ಮಕ್ಕಳು, ಹಾಗೂ ನ್ಯಾಯಸಮ್ಮತವಲ್ಲದ ಮಕ್ಕಳು ಅಂದರೆ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್, ಅಂದರೆ ಮದುವೆ ಆಗದೇ ಇರುವ ಇದ್ದರೂ ಕೂಡ ಮಕ್ಕಳು ಹುಟ್ಟಿರ್ತವೆ, ಅಂಥ ಮಕ್ಕಳು ಕೂಡ ಒಟ್ಟು ಅಲ್ಪವಯಗಳು ಅಂದರೆ ಮೈನರ್ ಚಿಲ್ಡ್ರನ್, ಆ ಮೈನರ್ ಚಿಲ್ಡ್ರನ್ಗಳಿಗೆ ಮತ್ತು ಅವಿವಾಹಿತ ಹೆಣ್ಮಕ್ಕಳಿಗೆ ಈ ಜೀವನಾಂಶವನ್ನು ಕೊಡಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ 125 ಆಫ್ CRPCಯಲ್ಲಿತ್ತು. ಈಗ 144 ಆಫ್ BNSS ಆ್ಯಕ್ಟ್ನಲ್ಲಿ ಇದೆ. ನ್ಯಾಯಸಮ್ಮತ ಹಾಗೂ ನ್ಯಾಯಸಮ್ಮತವಲ್ಲದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಕಲತೆ, ಅಂದರೆ ಎಷ್ಟೋ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿರ್ತಾವೆ, ಆ ಮಕ್ಕಳಿಗೂ ಕೂಡ ಆ ಮಕ್ಕಳು ಅವ್ರ ಜೀವನ ಇರುವವರಿಗೆ, ಅಂದರೆ ಅಲ್ಪವಯ ಅಷ್ಟೇ ಅಲ್ಲ, ಆ ಮಕ್ಕಳು ವಯಸ್ಕರು ಅಷ್ಟೇ ಅಲ್ಲ, ಮದುವೆ ಆಗೋರಿಗೂ ಅಷ್ಟೇ ಅಲ್ಲ, ಆ ಮಕ್ಕಳಿಗೆ ಜೀವನ ಪರ್ಯಂತ ಪೊಟಿಗೆ ಕೊಡಬೇಕು ಅನ್ನುವಂಥ ನಿಯಮ ಕೂಡ ಬಹಳ ಸ್ಪಷ್ಟವಾಗಿದೆ. ಹಂಗೆ ತಂದೆ ತಾಯಿಗಳನ್ನು ಕೂಡ ನಿರ್ಲಕ್ಷಿಸಬಾರದು ಅನ್ನುವಂಥದ್ದು ಸಹಿತ ಈ ಕಾನೂನಿನಡಿಯೊಳಗೆ ಹೇಳಲಾಗಿದೆ. ಅದಕ್ಕೆ ಜೀವನಾಶ ಪಡೆಯುವುದು ಈ ಮಕ್ಕಳ ಹಕ್ಕು, ಪ್ರಮುಖವಾಗಿ ಮಕ್ಕಳ ಹಕ್ಕು, ಹಾಗೆ ಹೆಂಡತಿ ಮತ್ತು ತಂದೆ ತಾಯಿಯ ಹಕ್ಕು ಕೂಡ ಆಗಿರ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ.
1: ಸರ್, ಒಟ್ಟಾರೆಯಾಗಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಕಾನೂನು ಅತ್ಯಂತ ಸೂಕ್ಷ್ಮವಾಗಿ ಯೋಚಿಸಿ ಮಕ್ಕಳ ಎಲ್ಲ ಹಕ್ಕುಗಳನ್ನು ರಕ್ಷಿಸ್ತಾ ಬರ್ತಾ ಇದೆ ಅನ್ನುವಂತಹ ವಿಷಯವನ್ನು ಅತ್ಯಂತ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.
0: ತಮಗೂ ಧನ್ಯವಾದಗಳು.
1: ಕೇಳುವರೆ, ಇದಾಗಿತ್ತು ಕಾನೂನನ್ನು ಸರಳವಾಗಿ ಅರ್ಥೈಸುವಂತಹ ಒಂದು ಸಣ್ಣ ಪ್ರಯತ್ನ. ಈ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019049904ಗೆ ಕರೆ ಮಾಡಿ. ಇಂದು ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳಾದ ರವೀಂದ್ರ ತೊಟಿಗೇರವರು. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLV ವೇಣುಧ್ವನಿ 90.4.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮ ಆರೋಗ್ಯ ದರ್ಶನ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆಯೇ ಆರೋಗ್ಯ ದರ್ಶನ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್, ಕಾರ್ಯಕ್ರಮದಲ್ಲಿ ತಮಗೆ ಆತ್ಮೀಯ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧರ ಸಮಗ್ರ ಆರೈಕೆ, ಇದರ ಹಿನ್ನೆಲೆ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ಕೊಡಿ.
2: ವೇಣುಧ್ವನಿಯ ಒಂದು FM ರೇಡಿಯೋ ಮುಖಾಂತರ ಕೇಳುವ ಎಲ್ಲ ಶ್ರೋತಾಗಣ್ ಎಲ್ಲರಿಗೂ ಕೂಡ ಮತ್ತು ಕೇಳುಗರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಈ ರೇಡಿಯೋ ಮುಖಾಂತರ ಏನು ಸೇವೆ ನಡೀತಿದೆ, ನೀವೆಲ್ಲರೂ ಕೂಡ ಇದನ್ನು ಆನಂದಿಸ್ತಿದ್ದೀರಿ ಮತ್ತು ನಿಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನೀವು ಇದನ್ನು ಉಪಯೋಗ ಮಾಡ್ತಿದ್ದೀರಿ. ಸೊ ಇಂದಿನ ಸಮಯದಲ್ಲಿ ನಾನು ವೃದ್ಧರ ಸಮಗ್ರ ಆರೈಕೆಯ ಬಗ್ಗೆ ಕೆಲವೊಂದು ವಿಶೇಷವಾಗಿ ಮಾತುಗಳನ್ನು ಹೇಳಬೇಕಂತ ಬಯಸ್ತಿದ್ದೀನಿ. ವಾಸ್ತವಿಕವಾಗಿ ಈ ವೃದ್ಧರ ಸಮಗ್ರ ಆರೈಕೆ ಈ ಕಾನ್ಸೆಪ್ಟ್ ಬಂದಿದ್ದು WHO. ಸೊ ಇದರ ಹಿನ್ನೆಲೆ ಏನು ಅಂತಂತಂದರೆ, ಯುನೈಟೆಡ್ ನೇಷನ್ಸ್ ಕೆಲವು ಸಮಯದ ಹಿಂದೆ ವಿಶ್ವದ ಒಂದು ಪ್ರಗತಿ ಆಗಬೇಕು ಅಂತ ಹೇಳಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೆಟ್ ಮಾಡಿದ್ರು 17. ಅದರಲ್ಲಿ 3 or 4 ಗೋಲ್ ಏನಿದೆಯಪ್ಪ ಅಂತಂದರೆ ಹೆಲ್ದಿ ಏಜಿಂಗ್, ಅಂದರೆ ಸಮೃದ್ಧ ಸ್ವಸ್ಥ ಜೀವನ ಆಗಬೇಕು ಅಂತ ಎಲ್ಲರದು. ಸೊ ಈ ಒಂದು ಆಧಾರದಿಂದ ಇದನ್ನು ಕಾನ್ಸೆಪ್ಟ್ ಇಟ್ಟುಕೊಂಡು WHO ಏನು ಮಾಡ್ತು ಅಂತಂತಂದರೆ ಹಿರಿಯ ನಾಗರಿಕರ ಸೇವೆ ಆಗಬೇಕು. ಯಾಕಂತಂದರೆ ಪ್ರತಿದಿನ ಏರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆ ಎಲ್ಲದಕ್ಕಿಂತಲೂ ಹೆಚ್ಚು ಆಗ್ತಾ ಹೋಗುತ್ತೆ ಇನ್ನು ಮುಂದೆ. ಈಗ ಎಷ್ಟಿದೆಯಪ್ಪ ಅಂತಂತಂದರೆ ವಿಶ್ವದ ಒಂದು ಜನಸಂಖ್ಯೆ ನಾವು ನೋಡಿದಾಗ 7-10% ಸೀನಿಯರ್ ಸಿಟಿಜನ್ ಪಾಪ್ಯುಲೇಷನ್ ಇದೆ ಭಾರತದಲ್ಲಿ ಮತ್ತು ಡೆವಲಪ್ಡ್ ಕಂಟ್ರೀಸ್ ಎರಡೂ ಕೂಡ. ಸೊ ಮತ್ತು ಹಿರಿಯ ನಾಗರಿಕರ ಒಂದು ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಹೋಗ್ತಿದೆ, ಯಾಕಂತಂದ್ರೆ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಚೆನ್ನಾಗಿ ಆಗ್ತಾ ಹೋಗ್ತಿದೆ. ಸೊ ಎಲ್ಲರೂ ಹೆಚ್ಚಿನ ಆಯುಸ್ಸನ್ನು ಪಡ್ಕೊಳ್ತಾ ಇದ್ದಾರೆ, ಬಟ್ ಅದ್ರ ಜೊತೆ ಸಮಸ್ಯೆಗಳೂ ಇದೆ. ಸೊ ಹೀಗಾಗಿ ವೃದ್ಧರನ್ನು ಸಂಭಾಳಿಸೋದು ದೊಡ್ಡ ಚಾಲೆಂಜ್ ಈಗ. ಸೊ ಅದ್ರ ಜೊತೆಗೆ ವೃದ್ಧರಿಗೂ ಕೂಡ ನಾವು ಸ್ವಸ್ಥವಾಗಿ ಸಮೃದ್ಧವಾಗಿ ಜೀವಿಸಬೇಕು, ಸಮೃದ್ಧ ಆರೋಗ್ಯವನ್ನು ಪಡ್ಕೊಳ್ಬೇಕು ಮತ್ತು ಸ್ವಸ್ಥ

ಸಮಾಜದಲ್ಲಿ ನಾವು ಜೀವಿಸಿಕೊಂಡು ನಮ್ಮ ಜೀವನದ ಗುರಿಯನ್ನ, ಶ್ರೇಷ್ಠ ಗುರಿಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ಕೂಡ ಅವ್ರ ಹಕ್ಕದು. ಇದರ ಬಾಧ್ಯತೆ ಆಗಬಾರದು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು 2017 ಸುಮಾರು ರಿಸರ್ಚ್ ಆಗಿರ್ತಕ್ಕಂತಹ, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಆಗಿರ್ತಕ್ಕಂತಹ 17 ವಿಷಯದ ಮೇಲೆ ವೃದ್ಧ ನಾಗರಿಕರ ಜೀವನವನ್ನು ಹೇಗೆ ಸಮೃದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಡನೆ ಮಾಡಿದರು. ಆ ಒಂದು ವಿಷಯನೇ ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್, ಸಮಗ್ರ ಆರೋಗ್ಯ ಹೇಗಾಗಬೇಕು ಅಂತೇಳಿ. ಅದರಲ್ಲಿ ವೃದ್ಧರ ವ್ಯಾಯಾಮ ಹೇಗೆ ಮಾಡಬೇಕು, ಮತ್ತು ವಿಟಾಮಿನ್ ಡಿ, ಮತ್ತು ಅದ್ರ ಜೊತೆ ಜೊತೆಗೆ ಅವರಿಗೆ ಆಹಾರ ಪದ್ಧತಿ, ಮತ್ತು ಅವರಿಗೆ ದೃಷ್ಟಿದೋಷ ಹೆಂಗೆ ಕರೆಕ್ಟ್ ಮಾಡಬೇಕು, ಹೆಂಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಅನೇಕ ವಿಷಯಗಳ ಮೇಲೆ 17 ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ತೊಗೊಂಡ್ಬಿಟ್ಟು ಅವರ ಜೀವನ ಹೇಗೆ ಇದರ ಆಧಾರದ ಮೇಲೆ, ಇದೇ ಆಧಾರದ ಮೇಲೇ ಅವ್ರ ಜೀವನದ ಮೌಲ್ಯ ಹೆಚ್ಚಾಗ್ತದೆ ಅಂಥೇಳಿ, ಆರೋಗ್ಯ ಚೆನ್ನಾಗಾಗ್ತದೆ ಅಂಥೇಳಿ. ಯಾಕೆಂತಂದರೆ ಇಂದಿನ ಜಗತ್ತಿನಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ, ಪ್ರತಿಯೊಬ್ಬ ವೃದ್ಧರು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಫಿಸಿಷಿಯನ್ಗೆ ಹೋಗ್ತಾರೆ, ಡೆಂಟಲ್ ಸರ್ಜನ್ಗೆ ಹೋಗ್ತಾರೆ, ಅಥವಾ ಸರ್ಜನ್ಗೆ ಹೋಗ್ತಾರೆ, ಯಾವುದೇ ಸ್ಪೆಷಲೈಸ್ ನ್ಯೂರೋಲಜಿಸ್ಟ್ ಹೋಗ್ತಾರೆ. ಸೊ ಹೀಗಾಗಿ ಅವರ ಆರೈಕೆಯನ್ನು ಸೂಪರ್ವೈಸ್ ಮಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ ಈಗ. ಸೊ ಇಂತಹ ಪರಿಸ್ಥಿತಿನಲ್ಲಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟು ಅವರ ಜೀವನದ ಒಂದು ಶ್ರೇಷ್ಠ ಆರೋಗ್ಯವನ್ನು ಸಂಪಾದಿಸ್ಕೋಬೇಕಂತಕ್ಕಂತ ಹೇಳಿಕೊಂಡು WHO ಕಾನ್ಸಲ್ಟ್ ಇಟ್ಕೊಂಡ್ರು, ಇಂಟಿಗ್ರೇಟೆಡ್ ಕೇರ್ ಫಾರ್ ಓಲ್ಡರ್ ಪರ್ಸನ್ಸ್ ಅಂತ ಸಮಗ್ರ ಆರೋಗ್ಯ. ಮೇನ್ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಏನು ಹೇಳಿದ್ರಪ್ಪ ಅಂತಂದ್ರೆ WHO ಅವರು, ವೃದ್ಧರ ಆರೋಗ್ಯದಲ್ಲಿ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಇರುತ್ತೆ, ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ. ಆ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಏನಪ್ಪಾ ಅಂತಂತಂದರೆ, ಅವರ ಪೋಷಕ ತತ್ವಗಳನ್ನು ಅವರು ಸ್ವೀಕಾರ ಮಾಡ್ತಿದ್ದರು ಇಲ್ಲೋ, ಅದರ ಒಂದು ಶಕ್ತಿ ಎಷ್ಟಿದೆ, ಅವರು ನಡೆಯುವಂಥ ಶಕ್ತಿ ಎಷ್ಟಿದೆ, ಅವರ ದೃಷ್ಟಿಯ ಶಕ್ತಿ ಎಷ್ಟಿದೆ, ಅವರ ಸ್ಮೃತಿಯ ಶಕ್ತಿ ಹೇಗಿದೆ, ಶ್ರವಣ ಶಕ್ತಿ ಹೇಗಿದೆ, 4-5 ವಿಷಯ ಬಸ್. ಇವೆಲ್ಲ ಕೂಡ್ಕೊಂಡಿರೋದೇ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ. WHO ಏನು ಹೇಳಿದ್ರಪ್ಪ ಅಂತಂತಂದರೆ, ಹೇಗೆ ವಯಸ್ಸಾಗ್ತಾ ಹೋಗ್ತದೋ ಈ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಕಡಿಮೆ ಆದಾಗ ಅವರ ಜೀವನ ಬೇರೆಯವರ ಮೇಲೆ ಆಧಾರ ಆಗುತ್ತೆ. ಸೊ ಬೇರೆಯವರ ಜೀವನ ಆಧಾರ ಆದಾಗ ಬೇಗ ರೋಗಿ ಆಗ್ತಾರೆ. ಎಷ್ಟು ಆಧಾರ ಆಗ್ತಾರೋ ಸರಿಯಾದ ಸಮಯದಲ್ಲಿ ಅವರ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿದ ಗೊತ್ತಾದರೆ, ಸರಿಯಾದ ಸಮಯದಲ್ಲಿ ಇದನ್ನು ಗೊತ್ತಾಯಿತು ಅಂತಂತಂದರೆ, ಕೆಲವೊಂದು ಪರೀಕ್ಷೆಗಳು ಮಾಡಿದ್ದಾರೆ WHO ಕೆಲವೊಂದು ಪರೀಕ್ಷೆಗಳನ್ನು ಸೆಟ್ ಮಾಡಿದ್ದಾರೆ. ಈ ಪರೀಕ್ಷೆಗಳು ಹೇಳ್ತದೆ ಇವರ ವೃದ್ಧರ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಕಡಿಮೆ ಆಗ್ತಾ ಇದೆ ಅಂಥೇಳಿ. ರೈಟ್ ಟೈಮಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅವರ ಒಂದು ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಹೆಚ್ಚು ಮಾಡುವಂತಹ ಒಂದು ಎಫರ್ಟ್ಸನ್ನು ಡಾಕ್ಟರ್ಸ್ ಮಾಡಿದರೆ ಅವರ ಒಂದು ಜೀವನದ ಒಂದು ಮೌಲ್ಯ, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ. ಸೊ ಅವರು ಇರುವಂತಹ ವಾತಾವರಣ, ಅದಕ್ಕೆ ಹೇಳಿದ್ರೆ ಫಂಕ್ಷನಲ್ ಕೆಪ್ಯಾಸಿಟಿ, ಹೇಗೆ ಅದನ್ನು ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಚೆನ್ನಾಗಿ ಮಾಡಿಕೊಂಡು ಆ ವಾತಾವರಣದ ಜೊತೆ ಸ್ಪಂದಿಸ್ತಾರೋ ಅದಕ್ಕೆ ಫಂಕ್ಷನಲ್ ಕೆಪ್ಯಾಸಿಟಿ ಅಂತ ಹೇಳ್ತಾರೆ. ಇವು ಎರಡೂ ಕೂಡ ಚೆನ್ನಾಗಿ ಆಗುತ್ತೆ ಯಾವಾಗ ರೈಟ್ ಟೈಮಲ್ಲಿ ಆ ಇಂಟ್ರೆನ್ಸಿಕ್ ಕೆಪ್ಯಾಸಿಟಿಯನ್ನು ಗುರುತಿಸ್ತಕ್ಕಂತಹ ಒಂದು ಪರೀಕ್ಷೆಗಳನ್ನು ಅವ್ರು ಮಾಡ್ಕೊಳ್ತಾರೆ. ಅಂದರೆ ಹೇಗೆ ಈಗ ನೋಡಿ, 60-65 ಮೆಜಾರಿಟಿ ಯಾರು ಹೆಚ್ಚು ಹೆಂಚೋದಿಲ್ಲ, 65-70 ಚೇಂಜ್ ಆಗುತ್ತೆ. ಸೊ 75-75 ಮತ್ತೆ ಹೆಚ್ಚು ಚೇಂಜ್ ಆಗುತ್ತೆ ಬಾಡಿನಲ್ಲಿ, ಶರೀರದಲ್ಲಿ 75-80 ಮತ್ತೆ ಚೇಂಜ್ ಆಗುತ್ತೆ. ತೊ ಬಹಳಷ್ಟು ಏನಪ್ಪ ಅಂತಂತಂದರೆ, ಆರೋಗ್ಯದ ಸ್ಥಿತಿನಲ್ಲಿ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಮಾಡೋಕ್ಕಾಗೋದಿಲ್ಲ, ನಾವು ವೃದ್ಧರಿಗೆ ಹೆಚ್ಚು ನಾವು ಪ್ರಯೋಜನ ಮಾಡೋಕ್ಕಾಗೋದಿಲ್ಲ ಅಥವಾ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲನೇ ನಾವು ಇದನ್ನು ಪರೀಕ್ಷೆಗಳು ಮಾಡಿದರೆ ಇದನ್ನು ಮಾಡ್ಬೋದು. ಅದಕ್ಕೆ ಅವ್ರೇನು ಮಾಡಿದ್ರಪ್ಪ ಅಂತಂತಂದರೆ, ಇದನ್ನು ಹೇಗೆ ನಾವು ಇಂಟ್ರೆನ್ಸಿಕ್ ಕೆಪ್ಯಾಸಿಟಿ ಆಪ್ಟಿಮೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದರು, ಈ ಮೆದುಳಿನ ಪರೀಕ್ಷೆ ಹೇಗೆ ಮಾಡಬೇಕು ವೃದ್ಧರು. ಮೇನ್ ಅಂತಂದರೆ ಏನಾಗ್ತಪ್ಪ ಅಂತಂದರೆ, ಸ್ಮೃತಿ ಶಕ್ತಿ ಕಡಿಮೆ ಆಗುತ್ತೆ. ಹೇಳ್ತಾರೆ ನನಗೆ ಮೊದಲಿನ ಹಾಗೆ ನೆನಪಿನ ಶಕ್ತಿ ಇಲ್ಲ. ಇದರಲ್ಲಿ ಎರಡು ವಿಷಯ ಇದೆ. ಒಂದು, ಅವ್ರ ಮನೆಯಲ್ಲಿ ಎಲ್ಲ ಮಕ್ಕಳು, ಸೊಸೆಯಂದಿರು, ಅವ್ರ ಮನೆಯವರು, ಅವ್ರ ಮಿತ್ರರು ಹೇಳ್ತಾರೆ ನಿಮ್ಮ ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಇನ್ನೊಂದು, ಆ ವೃದ್ಧ ಸ್ವಯಂ ಅನುಭವ ಮಾಡ್ತಾನೆ ನನ್ನ ಮೆದುಳಿನ ಶಕ್ತಿ, ನನ್ನ ಒಂದು ಸ್ಮೃತಿಯ ಶಕ್ತಿ, ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂತ. ಯಾರು ಯಾರ ಮನೆಯಲ್ಲಿ ಮನೆಯವರು ಎಲ್ಲರೂ ಕೂಡ ಹೇಳ್ತಾರೋ ನಿನ್ನ ಒಂದು ನೆನಪಿನ ಶಕ್ತಿ ಮೊದಲಿನ ಹಾಗೆ ಇಲ್ಲ ಅಂಥೇಳಿ, ಅದು ಡೇಂಜರ್, ಅದು ರೆಡ್ ಸಿಗ್ನಲ್ ಅದು. ಸೊ ಆ ಸಮಯದಲ್ಲಿ ಅವ್ರನ್ನ ಆರೈಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡಿದ್ರಪ್ಪ ಅಂತಂದರೆ,

ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ, ಪರೀಕ್ಷೆ ಏನು ಅಂತಂತಂದರೆ, ಮನೆಯಲ್ಲಿ ವೃದ್ಧ ಇದ್ದೆ ಅಂತಂತಂದರೆ ಯಾರಾದರೂ ಕೇಳ್ಬೋದು ಇದನ್ನು. ಅವ್ರಿಗೆ ಹೇಳಿ, ಅಜ್ಜ ಅಜ್ಜಿ ನೀವು ಮೂರು ವಸ್ತುಗಳನ್ನು ನೆನಪು ಮಾಡ್ಕೊಳ್ಳಿ, ಈಗ ನಾನು ಹೇಳ್ತೀನಿ. ಒಂದು ಸೇಬು ಹಣ್ಣು, ಆಮೇಲೆ ಇನ್ನೊಂದು ಸ್ಕೂಟರು, ಮತ್ತು ಇನ್ನೊಂದು ಏನಾದ್ರೂ ಒಂದು ಮೈಕ್ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಹೆಸರು ಹೇಳಬೇಕು. ಮೂರು ವಸ್ತುವಿನ ಹೆಸರು ಹೇಳಿ, ಅವನಿಗೆ ಹೇಳುವಂಗೆ ಹೇಳಿ, ನೀನು ಹೇಳೀಗ ಅಂಥೇಳಿ. ಸೊ ಅವ್ರು ಹೇಳ್ತಾನೆ, ಅದು ಹೇಳಿಬಿಟ್ಟು ಆಮೇಲೆ ಏನು ಹೇಳಬೇಕು, ಅವ್ನಿಗೆ ಹೇಳಬೇಕು, ಅಜ್ಜ ಅಜ್ಜಿ ನೀನು ಮಾರ್ಕೆಟ್ಗೆ ಹೋಗಿದ್ದೀಯಾ, ಆ ಮಾರ್ಕೆಟ್ನಲ್ಲಿ ನೀನು ತರಕಾರಿ ಹಣ್ಣುಗಳು ನೋಡ್ತಿದ್ದೀಯಾ, ತೊಗೊಂಡು ಬರ್ತೀಯ ಮನೆಗೆ. ಸೊ ನೀನು ಪ್ರತಿದಿನ ಸೇವನೆ ಮಾಡ್ತೀಯ, ಅದು ಒಂದು ನಿಮಿಷ ಕೊಡ್ತೀನಿ ನಾನು ನಿಮಗೆ, ಒಂದು ನಿಮಿಷದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಹೆಸರು ಹೇಳಂತ ಹೇಳಿದ್ರು. ಒಂದು ನಿಮಿಷದಲ್ಲಿ 12 ಹೇಳಿದರೆ ಅವನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಂತ ಅರ್ಥ. ಒಂದು ನಿಮಿಷದಲ್ಲಿ 12 ಹೇಳಿಲ್ಲ, 10 ಹೇಳಿದ್ನಪ್ಪ ಅಂತಂತಂದರೆ, ಅಥವಾ ಒಂದು 4-5 ಹೇಳಿದ್ನಪ್ಪ ಅಂತಂದರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಹ್ಞೂ. ಸೊ ಇದು ಆದಮೇಲೆ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದ್ರೆ ಅವ್ನು ಹೇಳಬೇಕು, ಅಜ್ಜ ಒಂದು ಗಡಿಯಾರದ ಚಿತ್ರ ಹಾಕಿ ನೀನೀಗ, ಆ ಗಡಿಯಾರ ಚಿತ್ರ ಹಾಕಿಬಿಟ್ಟು ಅದರಲ್ಲಿ ಸಮಯ ಹಾಕು, 12, 1, 2, 3 ಅಂತ ಹಾಕಿ. ಆಮೇಲೆ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ತೆಗಿ, ಆಮೇಲೆ ನನ್ನ ಸಮಯ ತೋರಿಸು ನನಗೆ. ಯಾವುದೇ ಸಮಯ ಹೇಳ್ಬೋದು ಅವನು ಅಜ್ಜನಿಗೆ, 8:30 ಆಯಿತು, 12:30 ಆಯಿತು, 12:10, 12:15 ಹಿಂಗೆ ಸಮಯ ತೋರಿಸು ಅಂತ ಹೇಳಬೇಕು. ಯಾರು ಮೆದುಳು ಸರಿಯಾಗಿ ಕೆಲಸ ಮಾಡುತ್ತಲ್ಲ ಸರಿಯಾಗಿ ಚಿತ್ರ ಬರೀತಾರೆ. ಒಂದು ವೇಳೆ ಸರಿಯಾಗಿ ನಂಬರ್ ಹಾಕಲಿಲ್ಲ, ಮುಳ್ಳು ಸರಿಯಾಗಿ ತೋರಿಸ್ಲಿಲ್ಲ, ಸಮಯ ಸರಿಯಾಗಿ ತೋರಿಸ್ಲಿಲ್ಲ, ಅಥವಾ ಗಡಿಯಾರ ಚಿತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂತಂತ ತಿಳ್ಕೋಬೇಕು. ಈ ನಮ್ಮ ಅಜ್ಜ ಅಜ್ಜಿಯ ಒಂದು ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಇಷ್ಟು ಮಾಡಿಬಿಟ್ಟು ಆ ಮನೆಯವರು ಅಜ್ಜನಿಗೆ ಅಜ್ಜನ ಕೇಳಬೇಕು, ನಾನು ಈ ಮೂರು ವಸ್ತು ನೆನಪು ಮಾಡ್ಕೊಂಡು ಹೇಳಿದ್ನಲ್ಲ ಮೊದಲು ಯಾವುದು ಅಂತ. ಸೊ ಸರಿಯಾಗಿ ಹೇಳಿದರೆ ಓಕೆ ಇದೆ ಅಂತ ಮೆದುಳು, ಸರಿಯಾಗಿ ಹೇಳಿದಿದ್ರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಮ್ಮಿಜಿಯೇಟಾಗಿ ಆ ಅಜ್ಜನಿಗೆ ಅಜ್ಜಿಗೆ ನೀವೇನು ಮಾಡಬೇಕು, ಪರೀಕ್ಷೆ ಮಾಡಿಸೇ ಬಿಡಿ, ಶುಗರು, ವಿಟಮಿನ್ B12, ಥೈರಾಯ್ಡ್ ಪರೀಕ್ಷೆ, ಹಿಮೋಗ್ಲೋಬಿನ್ನು, ಸಿಂಪಲ್ ಹಿಮೋಗ್ಲೋಬಿನ್ನು, ಅವನ ನಿದ್ದೆ ಹೇಗಿದೆ, ಬ್ಲಡ್ ಪ್ರೆಷರ್ ಹೇಗಿದೆ, ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಏನಿದೆ, ಸಿಂಪಲ್ ಟೆಸ್ಟ್ ಮಾಡಿಸ್ಬಿಡಿ. ಇಷ್ಟು ಮಾಡಿಸ್ಬಿಟ್ಟು ಒಬ್ರು ಯಾರಾದರೂ ನ್ಯೂರೋಲಜಿಸ್ಟ್ ಹತ್ರ, ನಮ್ಮ ಕೇಲಿ ಸೊಸೈಟಿಯಲ್ಲಿ ಒಳ್ಳೆ ನ್ಯೂರೋಲಜಿಸ್ಟ್ ಇದ್ದಾರೆ, ನ್ಯೂರೋಲಜಿಸ್ಟ್ ಹತ್ರ ಬಂದು ಹಿಂಗೆ ನಮ್ಮ ಅಜ್ಜನ ಒಂದು ಮೆದುಳಿನ ಪರೀಕ್ಷೆ ಮಾಡಿದ್ವಿ ಸರಿ ಇಲ್ಲ ಅಂಥೇಳಿ ತೋರಿಸ್ಬಿಟ್ರೆ, ರೈಟ್ ಟೈಮಲ್ಲಿ ಅವರೆಲ್ಲ ಆರೈಕೆ ಹೇಳ್ಕೊಡ್ತಾರೆ. ಮನೆಯಲ್ಲಿ ಅವ್ರಿಗೆ ಆರೈಕೆ ಮಾಡೋ ಮಕ್ಕಳು ಸೊಸೆಂದ್ರಿಗೆ ಎಲ್ಲ ಗೈಡ್ ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಎಲ್ಲ, ಹೇಗೆ ಇವ್ರನ್ನ ಸಂಭಾಳಿಸ್ಬೇಕು, ಮುಂದೆ ಹೆಂಗೆ ಪರಿಸ್ಥಿತಿ ಬರುತ್ತೆ, ಮತ್ತು ಔಷಧಿಗಳನ್ನ ಹೆಂಗೆ ಸೆಟ್ ಮಾಡಬೇಕಂತಕ್ಕಂಥ ಎಲ್ಲ ಹೇಳ್ಕೊಡ್ತಾರೆ. ಈಗ ಮತ್ತು ಇದು ಈಗ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಸಮಸ್ಯೆ ಏನು ಅಂತಂತಂದರೆ ಪಾಲಿಫಾರ್ಮಸಿ. ಪಾಲಿಫಾರ್ಮಸಿ ಅಂತಂತಂದರೆ ವೃದ್ಧರು 5 ಹೆಚ್ಚು ಔಷಧಿಗಳನ್ನು ಸೇವನೆ ಮಾಡ್ತಾರೆ. ಒಂದು ಕಣ್ಣಿಗೆ ಒಂದು 2 ಔಷಧಿ, ಆಮೇಲೆ ಕುತ್ತಿಗೆ ನೋವು ಬೆನ್ನು ನೋವಿಗೆ 2-3 ಔಷಧಿ, ಆಮೇಲೆ ಹೊಟ್ಟೆ ನೋವಿಗೆ 1 ಔಷಧಿ, ಹಲ್ಲಿನ ನೋವಿಗೆ 1 ಔಷಧಿ, ಸುಮಾರು 5-6 BP 2-3 ಮಾತ್ರೆ. ಸೊ 5 ಹೆಚ್ಚು ಮಾತ್ರೆ ಸೇವನೆ ಮಾಡೋದ್ರಿಂದ ವೃದ್ಧರ ನಡಿಗೆ ಸ್ಲೋ ಆಗುತ್ತೆ, ಮೆದುಳಿನ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ವೃದ್ಧರು ಏನು ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು 5 ಮಾತ್ರೆಗಳನ್ನು ಮಾತ್ರ ಸೇವನೆ ಮಾಡೋಂಗಿರಬೇಕು. ಮತ್ತು ನಿಮ್ಮ ಡಾಕ್ಟರ್ನ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ. ಸೊ ಡಾಕ್ಟರ್ ಕೇಳಿ, ಡಾಕ್ಟ್ರೇ ಈ ಮಾತ್ರೆ ಸೈಡ್ ಇಫೆಕ್ಟ್ ಏನು, ಈ ಮಾತ್ರೆ ಸೈಡ್ ಇಫೆಕ್ಟ್ ಏನು, ಇದರಿಂದ ಏನಾಗುತ್ತೆ. ಸೊ ಅವರೆಲ್ಲ ಗೈಡ್ ಮಾಡ್ತಾರೆ. ಅದಕ್ಕೆ ಹೆಚ್ಚು ಸಾಧ್ಯ ಆದಷ್ಟು ಕಡಿಮೆ ಮಾತ್ರೆ ಸೇವನೆ ಮಾಡಿ, ಅವಶ್ಯಕ ಇರಲಾರದ ಮಾತ್ರೆಗಳನ್ನು ಸೇವನೆ ಮಾಡಲೇಬೇಡಿ. ಓಕೆ, ಇದನ್ನು ಇಷ್ಟು ಮಾಡಿದರೆ ನಿಮ್ಮ ಒಂದು ಮೆದುಳಿನ ಶಕ್ತಿಯನ್ನು ಚೆನ್ನಾಗಿ ನಾವು ಸಂಪಾದನೆ ಮಾಡ್ಬೋದು. ಇನ್ನೊಂದು ಏನಂತಂತಂದರೆ ಮೊಬಿಲಿಟಿ. ಮೊಬಿಲಿಟಿನಲ್ಲಿ ಏನಾಗುತ್ತೆ ಅಂತಂತಂದರೆ ಅದನ್ನು ಹೇಗೆ ಪರೀಕ್ಷೆ ಮಾಡಬೇಕು. ಈಗ ನೋಡಿ, ಯಾವುದೇ ಒಂದು ಟೆಸ್ಟ್ ಪರೀಕ್ಷೆಯನ್ನು ಯಾಕೆ ಮಾಡ್ತಾರೆ ಅಂತಂತಂದರೆ ಸರಿಯಾಗಿ ರೈಟ್ ಟೈಮಲ್ಲಿ ಗೊತ್ತಾಗುತ್ತೆ ಈ ವೃದ್ಧ ಬೀಳ್ತಾನೆ, ಇವನಿಗೆ ವೃದ್ಧಿಗೆ ಇವನಿಗೆ ಬ್ಯಾಲೆನ್ಸ್ ಸರಿ ಇಲ್ಲ, ವೃದ್ಧನಿಗೆ ಬೀಳ್ತಾನೆ ಬ್ಯಾಲೆನ್ಸ್ ಸರಿ ಇಲ್ಲ, ಇವನಿಗೆ ಸಪೋರ್ಟ್ಗೆ ನಾವು ಬಡಿಗೆ ಕೊಡಿಸ್ಬೇಕು, ವಾಕರ್ ಕೊಡಿಸ್ಬೇಕು, ಅಸಿಸ್ಟಿವ್ ಡಿವೈಸ್ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನ ಆ ಒಂದು ಪರೀಕ್ಷೆ ಹೇಳುತ್ತೆ. ಆ ಮೊಬಿಲಿಟಿ ಪರೀಕ್ಷೆಯನ್ನು WHO ಅವ್ರು ಗೈಡ್ ಮಾಡಿದ್ರು ಹೆಂಗೆ ಪರೀಕ್ಷೆ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಏನು ಅಂತಂತಂದರೆ, ವೃದ್ಧನಿಗೆ ಏನು ಮಾಡಬೇಕು ಅಂತಂದರೆ ಒಂದು ಕುರ್ಚಿ ಮೇಲೆ ಕುಳ್ಳಿರಿಸಿ ಅವನಿಗೆ, ಆಮೇಲೆ 2 ಕೈಗಳನ್ನು ಕ್ರಾಸ್ ಆಗಿ ಇಟ್ಕೊಂಡು ಎದೆ ಮೇಲೆ ಇಟ್ಕೊಳ್ಳಿ, 2 ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಎದೆ ಮೇಲೆ ಇಟ್ಕೊಳ್ಳಿ. ಸೊ 5 ಎದ್ದು ಕುತ್ಕೋಬೇಕು ಆ ವೃದ್ಧ, ಅಜ್ಜಿ ಅಥವಾ ಅಜ್ಜ ಅವ್ರಿಗೆ ಹೇಳಿ, ಅಜ್ಜ ಅಜ್ಜಿ ನೀವು 5 ಎದ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿ ನಾರ್ಮಲ್ ಸ್ಪೀಡಲ್ಲಿ. ಆಮೇಲೆ ಆ ಒಂದು ಕುರ್ಚಿ ಹಿಂದೆ ಯಾರಾದರೂ ನಿಂತ್ಕೋಬೇಕು. 14

0: ನಾಲ್ಕು ಸೆಕೆಂಡ್ ಒಳಗಡೆ ವೃದ್ಧ ಅಜ್ಜ ಅಜ್ಜಿ ಕೂತ್ಕೊಂಡ್ರೆ ತಿಳ್ಕೊಳ್ಳಿ ಅವ್ರ ಬ್ಯಾಲೆನ್ಸ್ ಸರಿದೆ ಅಂತಾರೆ. ಒಂದು ವೇಳೆ 14 ಸೆಕೆಂಡ್ಗಿಂತಲೂ ಹೆಚ್ಚು ಸಮಯ ತಗೊಂಡ್ರೆ, ಅವ್ನು ಕೂತ್ಕೊಳ್ಳೋದು ಹೇಳೋದು ಒಂದು 10 ಸಮಯ ತಗೊಂಡ್ರೆ ತಿಳ್ಕೊಳ್ಳಿ ವೃದ್ಧ ಬೀಳ್ತಾನೆ ಅಂತ. ಇನ್ನೊಂದು ಸಿಂಪಲ್ ಟೆಸ್ಟ್ ಏನು ಅಂತಂದರೆ ಗೇಟ್ ಸ್ಪೀಡ್. ಏನು ಮಾಡಿ ಅಂತ, ಮನೆಯಲ್ಲಿ ಒಂದು ವಸ್ತು ಇಡಿ, ಆ ವಸ್ತುವಿನಿಂದ 3 ಮೀಟರ್ ಅಂತರದ ಮೇಲೆ ಇನ್ನೊಂದು ವಸ್ತು ಇಡಿ. ಆ ವೃದ್ಧನಿಗೆ ಹೇಳಬೇಕು, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ನೀನು ನಾರ್ಮಲ್ ಸ್ಪೀಡಲ್ಲಿ ನಡೆ ಅಂತ ಹೇಳಬೇಕು. ಎಷ್ಟು ಸೆಕೆಂಡ್ ಆಗುತ್ತೆ ಅವಳು ಪರೀಕ್ಷೆ ಮಾಡ್ತಾರೆ. ಸೊ ಆವಾಗ 4.8 ಸೆಕೆಂಡ್ ಒಳಗಡೆ ಆ ಅಜ್ಜಿ ನಡೆದ್ರೆ ನಾರ್ಮಲ್ ಅಂತ ತಿಳ್ಕೊಳ್ಳಿ. 4.8 ಸೆಕೆಂಡ್ ಇಂತಲೂ ಹೆಚ್ಚು ಆಯಿತು ಅಂತಂದರೆ ಆ ಒಂದು ಡಿಸ್ಟೆನ್ಸ್ ಕವರ್ ಮಾಡೋದು 100% ವೃದ್ಧ ಬೀಳ್ತಾನೆ. ಬಾ ವೆರಿ ಸೆನ್ಸಿಟಿವ್, ವೆರಿ ಡೆಲಿಕೇಟ್ ಟೆಸ್ಟ್ ಇದು, ಗೇಟ್ ಸ್ಪೀಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಇಂಪಾರ್ಟೆಂಟು.
1: ಸರ್, ಈ ವೃದ್ಧರು ಬೀಳುವುದು ಬಗ್ಗೆ ಹೇಳಿದರೆ ಇದನ್ನು ಯಾವ ರೀತಿ ತಡೆಗಟ್ಟಬಹುದು?
0: ಅದಕ್ಕೆ ಒಂದು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಇದಕ್ಕೆ ಈಗ ವರ್ಲ್ಡ್ ಫೇಮಸ್ ಒಟ್ಯಾಗೋ ಎಕ್ಸಸೈಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತಂತ ಬರುತ್ತೆ. ಅದಕ್ಕೆ ಈ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಆಗಲಿ, ಆಮೇಲೆ ಶರೀರದ ಮಾಂಸಖಂಡಗಳನ್ನು ಶಕ್ತಿಶಾಲಿ ಆಗಿರುವಂಥ ವ್ಯಾಯಾಮ ಆಗಲಿ, ಇದು ಮಾಡ್ಕೊ ಡೈಲಿ ಮಾಡಬೇಕು ಪ್ರತಿದಿನ. ಅದನ್ನು ನೀವು ಸ್ಟಡಿ ಮಾಡಿದರೆ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಶರೀರದ ಸಂತುಲನತೆಯನ್ನು ಕಾಕೊಂಡು ಹೋಗ್ತಕ್ಕಂಥ ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ವೃದ್ಧರಿಗೆ. ಆಮೇಲೆ ವಿಟಮಿನ್ ಡಿ ಸರಿಯಾಗಿ ಸೇವನೆ ಮಾಡಬೇಕು, ಪೋಷಕ ತತ್ವ ಇರತಕ್ಕಂತಹ ಆಹಾರ ಸೇವನೆ ಮಾಡಬೇಕು. ಏನಪ್ಪ ಅಂತಂತಂದರೆ ಪಿಷ್ಟ ಪದಾರ್ಥ, ಪ್ರೋಟೀನು ಇವೆಲ್ಲ ಬೇಕು ಶರೀರಕ್ಕೆ. ಸೊ ಏನಾಗ್ತದಪ್ಪ ಅಂತಂದರೆ ವೃದ್ಧರಿಗೆ ಪ್ರೋಟೀನ್, ಸಸಾರಜನಕ ಇರತಕ್ಕಂಥ ಶಕ್ತಿ ಇರತಕ್ಕಂತಹ ಆಹಾರ ಪಚನ ಮಾಡ್ಕೊಳ್ಳೋದು ಭಾಳ ಕಷ್ಟ. ಪಚನ ಮಾಡ್ಕೊಳ್ಳೋದು, ಡೈಜೆಸ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಅವರು ಹೆಸಿಟೇಟ್ ಮಾಡ್ತಾರೆ. ಬಟ್ ಯಾವ ಪ್ರೋಟೀನ್ ಕಡಿಮೆ ಆಗುತ್ತಲ್ಲ ಬಾಡಿನಲ್ಲಿ, ಮಾವ್ಸ್ ಕಂಡು ವೀಕ್ ಆಗಿಬಿಡ್ತವೆ. ಅದಕ್ಕೆ ನಿಮ್ಮ ಒಂದು ಕಿಡ್ನಿ ಸಾಮರ್ಥ್ಯ ನೋಡಿ. ಸೊ ಕಿಡ್ನಿ ಸಾಮರ್ಥ್ಯ ನೋಡಿ ಟೆಸ್ಟ್ ಮಾಡ್ಕೊಂಡು ನಾರ್ಮಲ್ ಇತ್ತು ಅಂತಂತಂದರೆ ನೀವು ಪ್ರೋಟೀನನ್ನು ಎಷ್ಟು ತೊಗೋಬೇಕು ಅಂತಂದರೆ 1 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ, ಇಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು. ಅಂತಂದರೆ 1 glass ಹಾಲು ತೊಗೊಂಡು ಎಷ್ಟು ಪ್ರೋಟೀನ್ ಸಿಗುತ್ತೆ, 1 chapati ತಿಂದರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಪನ್ನೀರ್ ಸಬ್ಜಿ ಮಾಡಿಕೊಂಡ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ, 1 bottle ಏನಪ್ಪ ಅಂದರೆ ಕಾಳಿನ ಸಾರು, ಅಲಸಂದಿ ಕಾಳಿನ ಸಾರು, ಮತ್ತು ಕಡಲೆಬೇಳೆ ಸಾರು ಮಾಡಿದ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ಅದನ್ನು ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ವೇಟ್ ನೋಡಿ, ನಿಮ್ಮ ವೇಟ್ ನೋಡಿಕೊಂಡು ನೀವು ಎಷ್ಟು ತಿಂತಿದ್ದೀರಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಡೇ ಬೈ ಡೇ, ವೀಕ್ ಬೈ ವೀಕ್, ವಾರಕ್ಕೆ ತಿಂಗಳಿಗೆ ಸ್ವಲ್ಪ ನಿಧಾನ ಹೆಚ್ಚು ಮಾಡ್ತಾ ಹೋಗಿ ಪ್ರೋಟೀನನ್ನು. ನೀವೀಗ 0.8 gram ಪರ್ ಕಿಲೋ ಬಾಡಿ ವೇಟ್ ಪರ್ ಡೇ ಸೇವನೆ ಮಾಡ್ತಿದ್ರೆ ನಿಧಾನವಾಗಿ ಇಸ್ಕೋ, ಒಂದು ವಾರದ ನಂತರ 0.9 ಮಾಡಿ, ಇನ್ನೊಂದು ವಾರದ ನಂತರ 1 gram ಮಾಡಿ ಪರ್ ಕಿಲೋ ಬಾಡಿ ವೇಟ್. ಹೀಗೆ ನೀವು ಪ್ರೋಟೀನ್ ಹೆಚ್ಚು ಮಾಡಿ ಅದನ್ನು ನೀವು ನಿಧಾನವಾಗಿ ಸೇವನೆ ಹೆಚ್ಚು ಮಾಡ್ತಾ ಅದನ್ನು ನೀವು 1 gram ತಂದ್ಕೊಳ್ಳಿ. ಆ್ಯಕ್ಚುಲಿ WHO ಏನು ಹೇಳ್ತಾರಪ್ಪ ಅಂತಂದರೆ ನೀವು 3 ತಿಂಗಳಲ್ಲಿ 3 kilo ವೇಟ್ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ 3 ತಿಂಗಳಲ್ಲಿ 3 kilo ವೇಟ್ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ, ನಿಮ್ಮ ಪ್ರೋಟೀನ್ ಕಡಿಮೆ ಸೇವನೆ ಮಾಡ್ತಿದ್ದೀರಾ, ನಿಮ್ಮ ಶರೀರದಲ್ಲಿ ಏನೋ ರೋಗ ಇದೆ, ನಿಮ್ಮ ಲಿವರಲ್ಲಿ ರೋಗ ಇದೆ, ನಿಮಗೆ ಶುಗರ್ ಇರಬಹುದು, ಥೈರಾಯ್ಡ್ ರೋಗ ಇರಬಹುದು, ಇದನ್ನು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಸೊ ಇಂಥ ಸಮಯದಲ್ಲಿ ಯಾವುದೇ ಅಥವಾ ಕೆಲವೊಂದ್ಸರಿ ಕೆಲವೊಬ್ಬರು ನ್ಯೂಮೋನಿಯಾ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಸೊ ಆಸ್ಪತ್ರೆ ಭರ್ತಿ ಆಗ್ತಾ ವೃದ್ಧರು, ಅಂಥ ಟೈಮಲ್ಲಿ ಪ್ರೋಟೀನ್ ಎಕ್ಸ್ಟ್ರಾ ಸೇವನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಏನು ಮಾಡಬೇಕು ಅಂತಂತಂದರೆ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಪ್ರೋಟೀನನ್ನು ಸೇವನೆ ಮಾಡೋದು. ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತಂತಂದರೆ ನೀವು ಊಟ ಆದ ನಂತರ ಪಪ್ಪಾಯ ಹಣ್ಣು ಸ್ವಲ್ಪ 1/2 cup ಅಥವಾ 1 ಸಣ್ಣ ಕಪ್ ತೊಗೊಂಡ್ರೂ ಪಪ್ಪಾಯ ಹಣ್ಣು ತೊಗೊಂಡ್ರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸಸಾರಜನಕ ಇರತಕ್ಕಂತಹ ಇರುತ್ತೆ ನೋಡಿ ಆಹಾರ, ಅದನ್ನು ಪಚನೆ ಮಾಡ್ಕೊಳ್ಳೋದಕ್ಕೆ ಭಾಳ ಸಹಾಯ ಮಾಡುತ್ತೆ ಪಪ್ಪಾಯಿ, ಬೆಸ್ಟ್ ಪ್ರೋಟೀನ್ ಡೈಜೆಸ್ಟಿಂಗ್. ಕೆಲವೊಬ್ಬರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ, ಅದಕ್ಕೆ ಜೊತೆಗೆ ಊಟ ಆದ ನಂತರ ಸ್ವಲ್ಪ ಪಪ್ಪಾಯಿ ಹಣ್ಣು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಈ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡಿದಾಗ ಮಾವ್ಸ್ ಕಣ್ಗಳು ವೀಕ್ ಆಗೋದಿಲ್ಲ. ಅದಕ್ಕೆ ನೀವು ವೀಕ್ ಆಗಿದ್ದೀರೋ ಇಲ್ಲ ಅಂತಕ್ಕಂಥದ್ದನ್ನು ಹೆಂಗೆ ಪತ್ತೆ ಹಚ್ಚಬೇಕು ಅಂತಂತಂದರೆ ಆ ವೃದ್ಧರ ಒಂದು ಈ ಕಾಲಿನ ಮಾಂಸದ ಪಿಂಡ ಇರುತ್ತೆ ನೋಡಿ, ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇಂಗ್ಲೀಷಲ್ಲಿ ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತ ಹೇಳ್ತಾರೆ. ಕಾಫ್ ಮಸಲ್ ಸರ್ಕಂಫರೆನ್ಸ್ ಅಂತಂತಂದರೆ ಅದನ್ನು 30 centimetersಗಿಂತಲೂ ಕಡಿಮೆ ಇತ್ತು ಅಂತಂತಂದರೆ ಅದನ್ನು ಗೈಡ್ ಮಾಡ್ತಾರೆ, ಯಾರೋ ಡಾಕ್ಟರ್ ಗೈಡ್ ಮಾಡ್ತಾರೆ, ನಿಮ್ಮಲ್ಲೇ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಗೈಡ್ ಮಾಡ್ತಾರೆ. 30 centimetersಗಿಂತಲೂ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ನೀವು ಪೋಷಕ ತತ್ವಗಳನ್ನು ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ.

0: ಬೀಳ್ತೀರಾ, ನಿಮ್ಮದು ಮಾವಸ್ ಕಣ್ಣುಗಳು ವೀಕ್ ಆಗ್ತಿದೆ, ನಿಮ್ಮ ಬೋನ್ ವೀಕ್ ಆಗ್ತಿದೆ. ಮಾವಸ್ ಕಣ್ಣುಗಳು ವೀಕ್ ಆಯ್ತು ಅಂತಂದರೆ ಬೋನ್ ವೀಕ್ ಆಗ್ತದೆ. ಸೊ ಇದು ಮೊಬಿಲಿಟಿ ಆಯಿತು. ಹಾಗೆಯೇ ಕೇಳುವ ಶಕ್ತಿ ಮತ್ತು ದೃಷ್ಟಿಯ ಶಕ್ತಿ, ಇದು ಎರಡೂ ಇಂಪಾರ್ಟೆಂಟ್. ಏನಾಗ್ತದಪ್ಪ ಅಂತಂದ್ರೆ ವೃದ್ಧರಿಗೆ ಕೇಳುವ ಶಕ್ತಿ ಕಡಿಮೆ ಆಗುತ್ತೆ. ಅದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ, ಕೇಳುವ ಶಕ್ತಿ ಸರಿಯಾಗಿದೆಯೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಿದರೆ ವೃದ್ಧರಿಗೆ ಒಂದು ದೊಡ್ಡ ಒಂದು ಸಹಾಯ ಮಾಡ್ದಂಗೆ. ನೀವು ನಮ್ಮ ಮನೆಯವರು ಹಂಗೆ ಬಿಟ್ಬಿಟ್ರೆ, ಏನು ವೃದ್ಧ ಕೇಳೋದಿಲ್ಲ ಏನಿಲ್ಲಪ್ಪ, ಹಂಗೆ ಬಿಟ್ಬಿಟ್ರೆ ಅವ್ನು ಡಿಪ್ರೆಷನ್ ಹೋಗ್ಬಿಡ್ತಾನೆ, ದುಃಖಿ ಆಗ್ತಾನೆ, ಎಂಗ್ಸೈಟಿ ಹೆಚ್ಚಾಗುತ್ತೆ, ಅವನಿಗೆ ಪ್ರತಿಯೊಬ್ಬರ ಜೊತೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತಾನೆ, ಸಮಾಜದಲ್ಲಿ ಮಿಕ್ಸ್ ಆಗೋದಿಲ್ಲ, ನಿದ್ದೆ ಸರಿಯಾಗಿ ಆಗೋದಿಲ್ಲ, ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬ್ರೈನ್ ಎಲ್ಲ ಅದನ್ನು ಬ್ರೈನ್ ಕೂಡ ಅದು ಸಾಮರ್ಥ್ಯನ ಕಳ್ಕೊಂಬಿಡುತ್ತೆ. ಅದಕ್ಕೆ ಅದನ್ನು ಪರೀಕ್ಷೆ ಹೆಂಗೆ ಮಾಡಬೇಕು, ವೃದ್ಧನ ಕೇಳುವ ಶಕ್ತಿ ಕಡಿಮೆ ಇದೆ ಅಂಥೇಳಿ ಪರೀಕ್ಷೆ ಹೆಂಗೆ ಮಾಡಬೇಕು? ಆ ಪರೀಕ್ಷೆ ಏನಪ್ಪ ಅಂತಂದರೆ ಮನೆಯವ್ರು ಏನು ಮಾಡಬೇಕು ಅಂತಂತಂದರೆ ವೃದ್ಧನಿಗೆ ಹೇಳಬೇಕು, ನೀವು ಕುರ್ಚಿ ಮೇಲೆ ಕೂತ್ಕೋ, ನಾನೀಗ ನಿನ್ನ ಬಲ ಕಿವಿ ಪರೀಕ್ಷೆ ಮಾಡ್ತಿದ್ದೀನಿ ಕೇಳುವ ಶಕ್ತಿನ, ಎಡಗಿವಿ ಮುಚ್ಚಿಸ್ಬೇಕು. ಬಲಗಿವಿಯ ಒಂದು ತೋಳಿನ ಒಂದು ಏನಪ್ಪಾ ಅಂತಂದ್ರೆ ಡಿಸ್ಟೆನ್ಸಲ್ಲಿ, ಆ ಕಿವಿಯಿಂದ ಒಂದು ತೋಳು ಮುಂದೆ ಒಂದು ಆ ತೋಳಿನ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೀವು ವಿಸ್ಪರ್ ಮಾಡಬೇಕು. ಸುಮಾರು 4 ಶಬ್ದಗಳನ್ನು ವಿಸ್ಪರ್ ಮಾಡಿ, 4 ಶಬ್ದಗಳನ್ನು ವಿಸ್ಪರ್ ಮಾಡಿದರೆ ಅವ್ರು ಹೇಳೋಂಗಿರಬೇಕು. 4 ಶಬ್ದಗಳನ್ನು ವಿಸ್ಪರ್ ಮಾಡಿದ್ರೆ ಅರ್ಥ ಏನಪ್ಪಾ ಅಂತಂದರೆ 35 ಡೆಸಿಬಲ್ ಪವರ್ ಇರತಕ್ಕಂತಹ ಶಬ್ದಗಳನ್ನು ನೀವು ಕೇಳ್ತಿದ್ದೀರಾ. ಆ ವಿಸ್ಪರ್ ಮಾಡಿರುವಂತಹ ಶಬ್ದಗಳನ್ನು ನೀನು ಕೇಳದಿದ್ದರೆ ಸೀದಾ ಅವನು ENT ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವನಿಗೆ ಕೇಳುವ ಶಕ್ತಿಯನ್ನು ಟೆಸ್ಟ್ ಮಾಡಿಸ್ಬೇಕು, ಆಡಿಯೋಮೆಟ್ರಿ ಮಾಡಿಸ್ಬೇಕು. ಹಾಗೆಯೇ ಬೇರೆ ಕಿವಿ ಪರೀಕ್ಷೆ ಮಾಡಿಸ್ಬೇಕು. ಬೇರೆ ಕಿವಿ ಪರೀಕ್ಷೆ ಮಾಡುವಾಗ ಇನ್ನೊಂದು ಕಿವಿ ಮುಚ್ಚಬೇಕು. ಸೊ ವಿಸ್ಪರ್ ಮಾಡೋ 4 ಶಬ್ದಗಳನ್ನು ವಿಸ್ಪರ್ ಮಾಡಬೇಕು, ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿದರೆ ಕಿವಿ ಸರಿ ಇದೆ ಅಂತ ಅರ್ಥ. ಸೊ ಹೀಗೆ ಶ್ರವಣ ಶಕ್ತಿಯನ್ನು ಕೂಡ ನೀವು ಪರೀಕ್ಷೆ ಮಾಡುವಂತಹ ಒಂದು ಒಂದು ಇದು ವಿಧಿ ವಿಧಾನ. ಯಾವುದೇ ಕಾರಣದಿಂದ ಕಿವಿಯಲ್ಲಿ ಆವಾಜ್ ಆಗ್ತಿತ್ತು ಅಂತಂತಂದ್ರೆ, ಕಿವಿ ಸೋರ್ತಿತ್ತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಆರೈಕೆ ಮಾಡಿಸ್ಬೇಕು. ಸೊ ಹೀಗೆ ದೃಷ್ಟಿಯ ಒಂದು ಶಕ್ತಿನ ಹೇಗೆ ನಾವು ಅಳತೆ ಮಾಡಬೇಕು ಅಥವಾ ಪತ್ತೆ ಹಚ್ಚಬೇಕು ಅಂತಂತಂದ್ರೆ, ಒಂದು ಸಮೀಪ ದೃಷ್ಟಿದೋಷ, ಇನ್ನೊಂದು ದೂರ ದೃಷ್ಟಿದೋಷ. ಮತ್ತು ವೃದ್ಧರಿಗೆ ಗ್ಲಾಕೋಮ ಆಗುತ್ತೆ, ಮತ್ತು ಡಯಾಬಿಟಿಸ್ ರೆಟಿನೋಪತಿ ಆಗುತ್ತೆ, ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಆಗುತ್ತೆ, ಏನೇನೋ ಆಗಿ ದೃಷ್ಟಿದೋಷ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ ವೃದ್ಧರಿಗೆ ಅದೊಂದು ಪರೀಕ್ಷೆ ಮಾಡಿಸ್ಲೇಬೇಕು. ಐ ಸರ್ಜನ್ ಹತ್ರ ಕರ್ಕೊಂಡು ಹೋಗಿ ಅಥವಾ ಎಲ್ಲ ಐ ಟೆಸ್ಟ್ ಮಾಡ್ತಾರೆ, ನಂಬರ್ ತೋರಿಸ್ ನೋಡ್ತಾರೋ, ಅದನ್ನು ವೃದ್ಧರ ದೃಷ್ಟಿನಲ್ಲಿ ಎಷ್ಟು ಶಕ್ತಿ ಇದೆ, ದೂರದೃಷ್ಟಿ ಸಮೀಪ ದೃಷ್ಟಿ ಎಷ್ಟಿದೆ ಅಂತ ಅಳತೆ ಮಾಡಿಬಿಟ್ಟು ಅದನ್ನು ಪರಿಹಾರ ಮಾಡಬೇಕು. ಮತ್ತು ಕ್ಯಾಟ್ರಾಕ್ಟ್ ಏನಿದ್ರು ಇದ್ದಪ್ಪ ಅಂತಂದರೆ ಅವರಿಗೆ ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದನ್ನು ಪರಿಹಾರ ಮಾಡಬೇಕು. ಸೊ ಈ ರೀತಿಯಾಗಿ ಕೇಳುವ ಶಕ್ತಿ, ದೃಷ್ಟಿಯ ಶಕ್ತಿ, ಮತ್ತು ಪೋಷಕ ತತ್ವಗಳನ್ನು ಅದು ಸರಿಯಾಗಿ ಅಳತೆ ಮಾಡುವಂತಹ ಶಕ್ತಿ, ನ್ಯೂಟ್ರಿಷನ್, ಮೊಬಿಲಿಟಿ, ಮತ್ತು ಕಾಗ್ನಿಟಿವ್ ಪವರ್, ಸ್ಮೃತಿಯ ಶಕ್ತಿಯನ್ನು ನೀವು ಅದನ್ನು ಸರಿಯಾಗಿ ಇದನ್ನು ಪರೀಕ್ಷೆ ಮಾಡಿ ಸರಿಯಾದ ಸಮಯದಲ್ಲಿ ಅವರಿಗೆ ವೈದ್ಯರ ಹತ್ರ ಪರಿಹಾರ ಮಾಡಿಕೊಂಡಾಗ ಮುಂದೆ ಆಗುವಂತಹ ಪರಿಸ್ಥಿತಿಗಳನ್ನು ನೀವು ನಿಲ್ಲಿಸ್ಬೋದು.
1: ಸರ್, ಇಷ್ಟೆಲ್ಲ ಮಾಹಿತಿ ನೀಡಿದರೆ ಈಗ ವೃದ್ಧರು ಮನೆಯಲ್ಲಿ ಎಲ್ಲರ ಜೊತೆ ಯಾವ ರೀತಿಯ ಅನ್ಯೋನ್ಯತೆಯಿಂದ ಇರಬೇಕಂತ ಹೇಳ್ತೀರಾ?
0: ಇದಕ್ಕಾಗಿ ನೋಡಿ, ಭಾಳ ವೆರಿ ವೆರಿ ಸಿಂಪಲ್ ಪಾಯಿಂಟ್ಸ್ ಏನು ಅಂತಂತಂದರೆ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ. ಅವಾಗ ಏನಾಗುತ್ತೆ, ಕನೆಕ್ಟೆಡ್ನೆಸ್ ಇರುತ್ತೆ. ಓ, ಮೊಮ್ಮಗನು ನಮ್ಮವರೇ, ಸೊಸೆಯಂದ್ರು ನಮ್ಮವರೇ, ಮಕ್ಕಳು ನಮ್ಮವರೇ, ಸೊಸೆಯವರು ನಮ್ಮವರೇ, ಮಾವನು ನಮ್ಮವನೇ. ಸೊ ಹೀಗೆ ನಮ್ಮವರು ಅಂತಕ್ಕಂಥ ಭಾವನೆ ಬರುತ್ತೆ. ಅವಾಗ ಏನು ಮಾಡಬೇಕು, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಾಗ ಅದೊಂದು ಫೋಟೋ ಹಾಕಿ, ಫೋಟೋ, ದೊಡ್ಡ ಫೋಟೋ ಅದನ್ನು. ಆಮೇಲೆ ಕೆಲವೊಂದ್ಸರಿ ಇಂಥ ಪರಿಸ್ಥಿತಿ ಬರುತ್ತಪ್ಪ ಅಂತಂದ್ರೆ, ಮಕ್ಕಳು ಡೆಲ್ಲಿನಲ್ಲಿ, ತಂದೆ ತಾಯಿ ಬೆಂಗಳೂರಲ್ಲಿ, ಸೊಸೆ ಇನ್ನೊಂದರ ಜಾಗದಲ್ಲಿ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ, ಸೊ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ಬರುತ್ತೆ. ಸೊ ಆ ಫೆಸ್ಟಿವಲಲ್ಲಿ ಮನೇಲಿ ಎಲ್ಲರೂ ಬಂದಾಗ ಒಂದು ದೊಡ್ಡ ಫೋಟೋ ಮಾಡಿಸಿ, ಅದನ್ನು ಫ್ರೇಮ್ ಹಾಕ್ಸಿಬಿಟ್ಟು, ಅದನ್ನು ಫೋಟೋ ಮಾಡಿಸ್ಬಿಟ್ಟು ಫ್ರೇಮ್ ಹಾಕಿ ಅದನ್ನು ಮನೆ ಗೋಡೆಯಲ್ಲಿ ಇಟ್ಟಾಗ ನೋಡಿಬಿಟ್ರೆ ಆ ಸ್ಮೃತಿಗಳು ಏನಪ್ಪ ಅಂತಂದರೆ ಸಿಹಿ ಸ್ಮೃತಿ ಆಗ್ಬಿಡುತ್ತೆ. ಏನಾಗುತ್ತಪ್ಪ ಅಂತಂದರೆ, ವೃದ್ಧರ ಮಾನಸಿಕ ಸ್ಥಿತಿ ಬಹಳಷ್ಟು ಅಸ್ತವ್ಯಸ್ತ ಆದಾಗ ಅಂತಹ ಒಂದು ಒಂದು ಏನಪ್ಪ ಚಿತ್ರ ಇದ್ದಾಗ ಅವನ ಮನಸ್ಸು ಭಾಳ ಸಿಹಿ ಆಗುತ್ತೆ. ಆಮೇಲೆ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡಬೇಕು, ಒಂದು ನಿರ್ಧಾರ ಮಾಡಬೇಕು. ಏನಪ್ಪ ಅಂತಂದರೆ ಮನೆಯಲ್ಲಿ ಎಲ್ಲರಿಗೂ ಹೇಳಬೇಕು, ಮನೆಯಲ್ಲಿ ಇವತ್ತು 5 ಸಮಸ್ಯೆ ಇದೆ, ಐದು ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡಬೇಕು, ಎಲ್ಲರೂ ಕೂತ್ಕೊಳ್ಳಿ, ಸಣ್ಣವರು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಹಿಂಗೆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡೋದು, ಅವ್ರದ್ದು ವಿಚಾರ ಕೇಳಿ ನಿಮ್ಮದು ವಿಚಾರ ಹೇಳಿ, ಆಮೇಲೆ ಎಲ್ಲರೂ ಕೂಡ್ಕೊಂಡು ಏನು ವಿಚಾರ ಹೇಳ್ತಾರಲ್ಲ ಅದಕ್ಕೆ ಸಹಮತಿ ಕೊಡಬೇಕು. ಮತ್ತು ಸಣ್ಣವರು ದೊಡ್ಡವರ ಅನುಭವಕ್ಕೆ ರೆಸ್ಪೆಕ್ಟ್ ಇಡಬೇಕು. ಇದು ನನ್ನ ಅನುಭವದ ಮಾತಿದ್ದು, ಅಲ್ಲಿ ಹೋಗಬೇಡ ಅಂದರೆ ಅವ್ರು ಹೋಗೋದಿಲ್ಲ ಅಲ್ಲಿ ಅವರು. ಆಮೇಲೆ ಈಗ ಹಿಂಗೂ ಇದೆ, ಈಗೆಲ್ಲ ಟೆಕ್ನಾಲಜಿಸ್ಟ್ ಅಡ್ವಾನ್ಸ್ ಆಗಿದೆಯಲ್ಲ, ಸಣ್ಣ ಸಣ್ಣ ಮೊಮ್ಮಕ್ಕಳು ಕೂಡ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇಲ್ಲದ ಆ್ಯಪ್ಸ್ ತಯಾರು ಮಾಡ್ತಾರೆ ಈಗ. ಅದಕ್ಕೆ ಅವರು ಏನಾದರೂ ಸಜೆಸ್ಟ್ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಮನೆಯಲ್ಲಿ ಬಹಳಷ್ಟು ಡಿಸಿಪ್ಲಿನ್ ಇಡಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ
1: ಅಷ್ಟೇ
0: ಅಷ್ಟು ಡಿಸಿಪ್ಲಿನ್ ಇಡಿ, ಪ್ರೀತಿಯಿಂದ ಹೇಳಿ. ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಬಹಳಷ್ಟು ಅಪ್ರಿಷಿಯೇಟ್ ಮಾಡಬಾರ್ದು. ಹಾಂ, ನೀನು ಮಾಡಿದೆ ಥ್ಯಾಂಕ್ಸ್, ಮತ್ತು ಥ್ಯಾಂಕ್ಸ್ ಹೇಳುವಂತಹ ಒಂದು ಸಂಸ್ಕಾರ ಹಾಕ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ, ಓ ನೀನು ನನಗೆ ಒಳ್ಳೆ ಕೆಲಸ ಮಾಡಿದೆ, ಬಹಳ ಥ್ಯಾಂಕ್ಸ್. ಪ್ರೀತಿ ಕೊಡಬೇಕು. ವಯಸ್ಸಾದ್ಮೇಲೆ ಪ್ರೀತಿ ಕೊಡೋದಲ್ಲ, 40 ವಯಸ್ಸಿದ್ದಾಗಲೇ ಪ್ರೀತಿ ಕೊಡೋದು, ಸ್ನೇಹ ಕೊಡೋದಂತ ಇರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಸರಳ ಸಿಂಪಲ್ ಮೆಥಡ್ಸ್ ಇದೆ, ಮಾಡಿದಾಗ ಬಹಳಷ್ಟು ಮನೆಯಲ್ಲಿ ಅನೋನ್ಯತೆಯ ವಾತಾವರಣ ನಿರ್ಮಾಣ ಮಾಡ್ಬೋದು.
1: ಸರ್, ಕೋವಿಡ್ ಸಮಯದಲ್ಲಿ ವೃದ್ಧರ ಯಾವ ರೀತಿ ಸಮಸ್ಯೆ ಕಂಡುಕೊಂಡ್ರು?
0: ಬಹಳ ಪ್ರಾಬ್ಲಮ್ ಬಂತಿದ್ರು, ಯಾಕಂತಂದ್ರೆ ಇದೊಂದು ಕೋವಿಡ್ ದೊಡ್ಡ ಸಮಸ್ಯೆ ಆಯಿತು. ಏನು ಸಮಸ್ಯೆಪ್ಪ ಅಂದ್ರೆ ವೃದ್ಧರಲ್ಲಿ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವರ ಒಂದು ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಒಂದೇ ಆಧಾರ, ವ್ಯಾಕ್ಸಿನ್. ಅದಕ್ಕೆ ಯಾರು 3 ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರಲ್ಲ, ಅವರು ತಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ, ಬೇರೆಯವ್ರಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ ಅವ್ರಿಗೆ ತಮಗೂ ಸಮಸ್ಯೆ, ಬೇರೆಯವ್ರಿಗೂ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಒಂದು. ಎರಡನೇದ್ದು ಏನಪ್ಪ ಅಂತಂದರೆ ತಮ್ಮ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದು. ಪ್ರೋಟೀನ್ ಇರಬೇಕು ಶರೀರದಲ್ಲಿ. ಈಗ ನೋಡಿ, ಕೆಲವೊಬ್ರು ಈಗ ಯೂಶ್ವಲಿ ಕೋವಿಡ್ ಟೈಮಲ್ಲಿ ನಿಮೋನಿಯಾ, ಮೆಜಾರಿಟಿ ನಿಮೋನಿಯಾ ಆಗಿಬಿಡುತ್ತಲ್ಲ, ನಿಮೋನಿಯಾದಿಂದ ರಿಕವರಿ ಆಗಿಬಿಡ್ತಾರೆ. ಬಟ್ ಪೋಷಕ ತತ್ವ ಇರತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ. ಅದಕ್ಕೆ ಪ್ರೋಟೀನ್ ಸರಿಯಾಗಿರ್ಬೇಕು ಬಾಡಿನಲ್ಲಿ. ಇದ್ರ ಬಗ್ಗೆ ಧ್ಯಾನ ಇರಲಿ. ಇದೇ ನಮಗೆ ಏನಪ್ಪಾ ಅಂತಂದ್ರೆ ರೋಗ ಪ್ರತಿರೋಧ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ ಇದೆ. ಇನ್ನೊಂದು, ಅನೇಕರು ಈ ಕಾಡಾ ನಾನು ಕುಡಿಬೇಕು, ಆ ಕಾಡಾ ಕುಡಿಬೇಕು ಅವೆಲ್ಲ ಹೇಳ್ತಾರೆ. ಬಟ್ ಕೆಲವೊಂದು ಅವಶ್ಯಕತೆಗಿಂತಲೂ ಹೆಚ್ಚು ಕೆಲವರು ಕಾಡಾ ಕುಡಿಯೋದ್ರಿಂದ ಲಿವರ್ ಹಾಳಾಗ್ಬಿಡುತ್ತೆ. ಇದನ್ನು ಕೇಸ್ ನೋಡಿದೀವಿ ನಾವು. ಅದಕ್ಕೆ ಬಹಳಷ್ಟು ಬ್ಯಾಲೆನ್ಸಿಂದ ಎಷ್ಟು ತಗೊಳ್ಬೇಕು ಅಷ್ಟೇ ತಗೊಳ್ಬೇಕು. ಈಗ ಇದನ್ನು ಕೂಡ ಪ್ರೂವ್ ಆಗಿದೆ, ಎಷ್ಟು ಕಾಡಾ ಕುಡಿದ್ರು ಕೂಡ ನೀವು ಅದು ವೈರಸ್ ಅಟ್ಯಾಕ್ ಮಾಡೇ ಮಾಡುತ್ತೆ, ಅದು ಸೇಫ್ಟಿ ಇಲ್ಲೇ ಇಲ್ಲ. ಮತ್ತು ಪ್ರಾಣಾಯಾಮ ಅನುಲೋಮ ವಿಲೋಮ ಇದನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಸಣ್ಣ ಯಾವುದೇ ಸ್ವಲ್ಪ ಪ್ರಮಾಣದಲ್ಲಿ ಲಕ್ಷಣ ಬಂದರೂ ಕೂಡ ಇಮ್ಮಿಜಿಯೇಟ್ ಡಾಕ್ಟರ್ ತೋರಿಸೋದು. ಹಾಗಲ್ಲ, ಒಂದು 5-6 ದಿನ ಆಯಿತು ಫೀವರ್ ಇದು, ಹಂಗೆ ಫೀವರ್ ಹೋಗ್ತಾ ಇದೆ, ಹಂಗೇ ಲಕ್ಷಣ ಹಂಗೆ ಇದೆ, ಎಕ್ದಮ್ಸ್ ಎಮರ್ಜೆನ್ಸಿ, ಒಂದು ಸಾರಿ ಎಮರ್ಜೆನ್ಸಿ ಬಂತು ಅಂದ್ರೆ ಹೋಗೋದಲ್ಲ. ಮತ್ತು ವೃದ್ಧರಿಗೆ ಯಾವುದೇ ಲಕ್ಷಣ ಬರಲಿ, ಸಣ್ಣ ಪುಟ್ಟ ಲಕ್ಷಣ ಬರಲಿ, ಡಿಜಿನೆಸ್ ಆಗೋದು, ಇಂಬ್ಯಾಲೆನ್ಸ್ ಆಗೋದು, ಮತ್ತು ಟೂ ಮಚ್ ಗ್ಯಾಸ್ ಆಗೋದು, ಹೊಟ್ಟೆನಲ್ಲಿ ಗ್ಯಾಸ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಮತ್ತು ನಡೆದಾಡುವಾಗ ಎಕ್ದಮ್ ಅವ್ರಿಗೆ ಸಣ್ಣದಾಗಿ ಉಬ್ಬಸ ಬರೋದು, ಮತ್ತು ವೀಕ್ನೆಸ್ ಆಗೋದು, ಎದ್ದಾಗ ಹಾಸಿಗೆಯಿಂದ ಎದ್ದು ಕೂಡ ನಡೆದಾಡಿದ ಮೇಲೆ ಅವರಿಗೆ ಅಸಂತುಲಿತ ಅನುಭವ ಆಗೋದು. ಓಕೆ, ಸೊ ಆಮೇಲೆ ಚಕ್ರ ಬರೋದು,
1: ತಲೆ ಚಕ್ರ
0: ಬರೋದು, ಇವು ಬಹಳ ಕಾಮನ್. ಆಮೇಲೆ ಅಚಾನಕ್ಕಾಗಿ ಹಸಿವು ಕಡಿಮೆ ಆಗೋದು, ಆಮೇಲೆ ಸರಿಯಾಗಿ ಮೂತ್ರ ಮಾಡಲಾರದೆ ಇರೋದು. ಇಂಥ ಟೈಮಲ್ಲಿ ವೈದ್ಯರ ಸಲಹೆ ತಗೊಂಡು ಅವರಿಗೆ ಸರಿಯಾದ ಸಮಯಕ್ಕೆ ಆರೈಕೆ ಮಾಡಿ ಅವ್ರು ಉಪಚಾರ ಮಾಡಬೇಕು.
1: ಸರ್, ಈ ವೃದ್ಧರ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕಂದ್ರೆ ಅವರು ಯಾವ ವಿಧಿವಿಧಾನ ಮಾಡಬೇಕಂತ ಹೇಳ್ತಾರೆ?
0: ಒಂದು, ಭಗವಂತನ ಮೇಲೆ ವಿಶ್ವಾಸ. ಅದು ವಿಶ್ವಾಸ ಯಾವಾಗ ಬರುತ್ತೆ ಅಂತಂತಂದರೆ ಆಂತರಿಕ ಸಾಧನೆಯಿಂದ. ಆಂತರಿಕ ಸಾಧನೆ ಏನು ಅಂತಂದರೆ, ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೀನಿ, ನನ್ನ ಜೀವನದ ಲಕ್ಷ್ಯ ಏನು, ನಾನು ಯಾರಿಗೋಸ್ಕರ ಬದುಕಬೇಕು. ವೃದ್ಧರು ಅಂತಂದರೆ ಏನಪ್ಪ ಅಂತಂತಂದರೆ ನೆರಳು ನೀಡುವಂತಹ ಮತ್ತು ಹಣ್ಣು ಕೊಡುವಂತಹ ವೃಕ್ಷ ಇದ್ದಂಗೆ. ಅವನ ಆಶೀರ್ವಾದದ ಬಲದಿಂದ ಅನೇಕರು ನಡೀತಾರೆ. ಆ ಒಂದು ಯೋಗ್ಯತೆ ಗಳಿಸ್ಬೇಕು ಅಂತಂತಂದರೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಅದಕ್ಕೆ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ತನ್ನ ಆಂತರಿಕ ಶಕ್ತಿಯಿಂದ ಅದನ್ನು ಗುರುತಿಸ್ಕೊಂಡು ಪರಮಾತ್ಮನ ಮೇಲೆ ನಿಷ್ಠೆ ಇಟ್ಕೊಂಡು ಅವನನ್ನು ನೆನಪು ಮಾಡ್ಕೊಳ್ತಕ್ಕಂಥ ವಿಧಿನೇ ಸಹಜ ರಾಜಯೋಗ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು 1.5 ಲಕ್ಷ ಹಿರಿಯ ನಾಗರಿಕರು ಪ್ರತಿದಿನ ರಾಜಯೋಗದ ಅಭ್ಯಾಸ ಮಾಡ್ತಿದ್ದಾರೆ. ಅವರು ವಿಶೇಷತೆ ಏನು ಅಂತಂತಂದರೆ ಮೃತ್ಯುವಿನ ಭಯದಿಂದ ದೂರ. ಈವನ್ ಶಿವಯೋಗ ಅಭ್ಯಾಸ ಮಾಡ್ತಕ್ಕಂತಹ ನಮ್ಮ ಅನೇಕ ಕರ್ನಾಟಕದಲ್ಲಿ ಶಿವಯೋಗಿಗಳನ್ನು ಸಾಕಷ್ಟು ಇದ್ದಾರೆ. ಶಿವಯೋಗ ಆಗಲಿ, ರಾಜಯೋಗ ಆಗಲಿ, ಈಶ್ವರನ ಮೇಲೆ ಶ್ರದ್ಧೆ ನಿಷ್ಠೆ ಇಟ್ಟು ಮಾಡುವ ಧ್ಯಾನದಿಂದ ಆ ಒಂದು ಮೃತ್ಯುವಿನ ಭಯದಿಂದ ದೂರ ಆಗಿಬಿಡ್ತಾರೆ. ಆ ದೂರ ಆಯಿತು ಅಂತಂತಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮತ್ತು

0: ಭಾವನಾತ್ಮಕವಾಗಿ ಅವರ ಜೀವನ ಸ್ವಸ್ಥ ಆಗುವ ಹಾಗೆ ಒಂದು ವಿಶೇಷವಾದ ಯೋಜನೆಯನ್ನ ಕೇಳಿ ಸೊಸೈಟಿನವರು ಮಾಡಬೇಕು. ವೇಣುಧ್ವನಿ ಮಾಡ್ತಿದೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದಪ್ಪ ಅಂತಂದರೆ, ಇಲ್ಲಿ ಒಂದು ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಬೇಕು. ಸೊ ಪ್ರತಿದಿನ ಜೀರಿಯಾಟ್ರಿಕ್ ಕ್ಲಿನಿಕ್ ಓಪನ್ ಮಾಡಿ ಒಂದು ಅದನ್ನು ಇಷ್ಟೇ ನಾವು ಇಡೀ ದಿನ ಇಷ್ಟೇ ನಾವು ರೋಗಿಗಳನ್ನು ನೋಡಬೇಕು. ಸೊ ಈ ರೀತಿ ಅದನ್ನು ರೋಗಿಗಳ ಒಂದು ಸೇವೆ ಶುರು ಮಾಡಿದಾಗ ಅದು ಸಮಂಜಸ ಸೇವೆ ಆಗುತ್ತೆ. ಸೊ ಈಗ ಬರುವ ಜನಸಂಖ್ಯೆ ವೃದ್ಧರದೆ, ಅವರನ್ನ ಸರಿಯಾಗಿ ಸಂಭಾಳಿಸೋದು ನಮ್ಮನ್ನ ಅದು ನಮ್ಮ ಒಂದು ಗುರಿ ಆಗಬೇಕು. ಬೇಡ ಅಂತಂದ್ರೂ ಸರ್ಕಾರ ಕೊಡುತ್ತೆ ನಿಮ್ಮ ಸೇವೆ, ಅದು ಮಾಡಲೇಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳೋ ಮೊದಲೇ ನಾವು ಅದನ್ನು ಪ್ಲ್ಯಾನ್ ಮಾಡಿ ಒಳ್ಳೆ ಟೀಮ್ ವರ್ಕ್ ಅದನ್ನು ತಯಾರು ಮಾಡಿ ಫಿಸಿಯೋಥೆರಪಿಸ್ಟು, ಫಿಸಿಕಲ್ ಮೆಡಿಸಿನ್ ರಿಯಾಬಿಲಿಟೇಷನ್ ಅವರು, ಡಯಟಿಷಿಯನ್ನು, ನ್ಯೂಟ್ರಿಷನಿಸ್ಟು, ಆಮೇಲೆ ಜೀರಿಯಾಟ್ರಿಷಿಯನ್ನು, ಫಿಸಿಷಿಯನ್ನು ಎಲ್ಲ ಟೀಮ್ ಮಾಡಿಬಿಟ್ಟು ಅವರಿಗೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಮಾಡ್ತಾ ಸಣ್ಣ ಸಣ್ಣ ವಿಷಯ ನಿಮಗೆ ಹೇಳ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲಿ ಮೊದಲು ಆಧ್ಯಾತ್ಮಿಕ ಶಕ್ತಿಯನ್ನು ಗಳಿಸ್ಕೊಳ್ಳಿ. ಆಧ್ಯಾತ್ಮಿಕ ಶಕ್ತಿಯೇ ದೊಡ್ಡ ಶಕ್ತಿ. ಸೊ ಆಧ್ಯಾತ್ಮಿಕ ಶಕ್ತಿಯ ಅನುಭೂತಿಯಿಂದನೇ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂತಹ ಪರಿವರ್ತನೆಯನ್ನು ನೀವು ಸಹಜವಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಮತ್ತು ಅದರ ಪ್ರಕಾರ ನಡೀಲಿಕ್ಕೂ ಆಗ್ತದೆ. ನಿಮ್ಮ ಜೀವನ ಒಂದು ಸಫಲತೆಯ ಮೂಲಕ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಂತಿ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೊಳ್ಬೇಕು ಅಂತಂದರೆ, ಮನಸ್ಸನ್ನು ಸದಾ ಒಂದು ಸಂತುಲನತೆಯನ್ನು ಇಟ್ಕೊಳ್ಬೇಕು ಅಂತಂದರೆ ಆಧ್ಯಾತ್ಮಿಕ ಶಕ್ತಿ ಬಹಳ ಅವಶ್ಯಕ ಇದೆ.
1: ಸರ್, ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ವೃದ್ಧರ ಸಮಗ್ರ ಆರೈಕೆ ಇದರೆಲ್ಲ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು.
0: ನಿಮಗೂ ಕೂಡ ಬಹಳಷ್ಟು ಧನ್ಯವಾದಗಳು. ನಮಗೆ ಇದೊಂದು ಅಪರ್ಚುನಿಟಿ ಕೊಟ್ಟು, ನಮ್ಮನ್ನು ಮೌಂಟ್ ಅಬುದನ್ನು ಕರೆಸ್ಕೊಂಡು ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕಾಗಿ ವೇಣುಧ್ವನಿಯ ಎಲ್ಲ ಸಿಬ್ಬಂದಿಗೂ ಕೂಡ, ಮತ್ತು ನಮ್ಮ ಮ್ಯಾನೇಜಿಂಗ್ ಕಮಿಟಿ ಕೇಲೆ ಸೊಸೈಟಿಯವರು ಕೂಡ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತೇನೆ. ಧನ್ಯವಾದಗಳು.
2: ಇದುವರೆಗೂ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬುನಲ್ಲಿರುವ ಗ್ಲೋಬಲ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಈಶ್ವರೀಯ ಸೇವೆಗಾಗಿ ಜೀವನ ಸಮರ್ಪಣೆ ಮಾಡಿರುವಂತಹ ಮೂಲತಃ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡಾಕ್ಟರ್ ಮಹೇಶ್ ಹೇಮಾದ್ರಿಯವರು ವೃದ್ಧರ ಸಮಗ್ರ ಆರೈಕೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ 90.4 FM. ನಮಸ್ಕಾರ.
3: KLE ಕನಸು ನನಸದ ವೇಣುಧ್ವನಿ ವೇಣುಧ್ವನಿ.
4: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳಾ ವೇದಿಕೆಯಲ್ಲಿಂದು ಅಡುಗೆ ಅರಮನೆ. ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಮೊದಲನೇ ರೆಸಿಪಿಯಾಗಿ ನಾನು ಬೇಸಿಗೆಯಲ್ಲಿ ದೇಹಕ್ಕೆ ತಂಪು, ಬಾಯಿಗೆ ರುಚಿ ನೀಡುವಂತಹ ಸೌತೆಕಾಯಿ ತಂಬುಳಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಬೇಸಿಗೆಗೆ ಇದು ಸೌತೆಕಾಯಿ ಅನ್ನುವಂಥದ್ದು ಹೇಳಿ ಮಾಡಿಸಿದಂಥದ್ದು. ಅಂದ್ರೆ ಸೌತೆಕಾಯಿಯಲ್ಲಿ ನೀರಿನಂಶ ಸಾಕಷ್ಟು ಇರೋದ್ರಿಂದ ಇದು ನೀರಡಿಕೆಯನ್ನ ಕಡಿಮೆ ಮಾಡುತ್ತೆ, ಹಾಗೇನೆ ದೇಹವನ್ನ ತಂಪಾಗಿಡಲು ಸೌತೆಕಾಯಿ ನಮಗೆ ಸಹಾಯ ಮಾಡುತ್ತೆ. ಬನ್ನಿ ಹಾಗಿದ್ರೆ ಸೌತೆಕಾಯಿ ತಂಬುಳಿಯನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಸೌತೆಕಾಯಿ ತಂಬುಳಿ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅಂದ್ರೆ, 1 ಕಪ್ ಮೊಸರು, 1 ಸೌತೆಕಾಯಿ, 1/2 ಕಪ್ ಹಸಿ ಕೊಬ್ಬರಿ ತುರಿ, 2 ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಎಸಳುಗಳನ್ನು ಮಾಡಿಟ್ಕೊಂಡಿರೋದು, ಹಾಗೇನೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಬಿಳಿ ಎಳ್ಳು, 1 ಕಡ್ಡಿ ಕರಿಬೇವು, 2 ಒಣಮೆಣಸಿನಕಾಯಿ, ಸ್ವಲ್ಪ ಅರಿಶಿಣ, ಮತ್ತೆ ಒಗ್ಗರಣೆ ಮಾಡೋದಕ್ಕೆ 1 ಚಮಚ ಎಣ್ಣೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಸೌತೆಕಾಯಿ ತಂಬುಳಿ ಮಾಡೋದು ಹೇಗಂದ್ರೆ, ಮೊದಲಿಗೆ 1 ಕಪ್ ಮೊಸರಿಗೆ 2 ಕಪ್ ನೀರನ್ನ ಹಾಕಿ ಅದನ್ನ ಕಡುಗೋಲಿನಿಂದ ನೀಟಾಗಿ

ಮಜ್ಜಿಗೆಯನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಬೀಟರ್ನ್ ಕೂಡ ನೀವು ಯೂಸ್ ಮಾಡಬಹುದು. ನಾನು ಯಾವಾಗಲೂ ಏನ್ ಮಾಡ್ತೀನಿ ಅಂದ್ರೆ ಕಡುಗೋಲ್, ನಮ್ಮನೆಯಲ್ಲಿ ಕಡುಗೋಲ್ ಇರೋದ್ರಿಂದ ನಾನು ಕಡುಗೋಲಿಂದಾನೇ ಮಜ್ಜಿಗೆಯನ್ನ ಮಾಡ್ಕೊಳ್ತೀನಿ. ನೀವು ಇದನ್ನ ಮಿಕ್ಸಿಯಲ್ಲಿ ಬೇಕಾದ್ರೂ ಹಾಕಿ ಇದನ್ನ ನೀವು ಮಜ್ಜಿಗೆ ರೆಡಿ ಮಾಡಿಟ್ಕೋಬಹುದು. ಮಜ್ಜಿಗೆ ರೆಡಿ ಆದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು ಸೌತೆಕಾಯಿಯನ್ನ ಕಟ್ ಮಾಡಿ ಹಾಕೊಳ್ಳಿ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎಸಳುಗಳನ್ನ ಮಾಡಿ ಹಾಕೊಳ್ಳಿ. ಆಮೇಲೆ ಎರಡು ಹಸಿ ಮೆಣಸಿನಕಾಯಿಯನ್ನ ಮುರಿದು ಹಾಕಿ ಅರ್ಧ ಕಪ್ ಹಸಿ ಕೊಬ್ಬರಿ ತುರಿಯನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನ ಸ್ವಲ್ಪ ನೀರನ್ನ ಹಾಕಿ ಅದನ್ನ ರುಬ್ಕೊಳ್ಳಿ. ಅದು ರುಬ್ಬ ಆದ್ಮೇಲೆ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ನುಣ್ಣಗೆ ಅದನ್ನ ರುಬ್ಕೊಳ್ಳಿ. ರುಬ್ಬಿದ ಮೇಲೆ ನೀವು ಏನಿವಾಗ ಮಜ್ಜಿಗೆ ರೆಡಿ ಮಾಡಿಟ್ಕೊಂಡಿರ್ತೀರಲ್ವ ಅದೇ ಪಾತ್ರೆಗೆ ಈ ಮಸಾಲೆಯನ್ನ ಹಾಕಿ ಆಮೇಲೆ ಈ ಮಜ್ಜಿಗೆಗೆ ಒಂದು ಒಗ್ಗರಣೆಯನ್ನ ಹಾಕಬೇಕಾಗುತ್ತೆ. ಒಗ್ಗರಣೆಗೆ ಅಂತ ಒಂದು ಸಣ್ಣ ಬಾಣಲೆಯನ್ನ ಒಲೆಯ ಮೇಲೆ ಇಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಬಿಳಿಯೆಳ್ಳು, ಚಿಟಿಕೆ ಅರಿಶಿಣ, ಒಂದು ಕಡ್ಡಿ ಕರಿಬೇವಿನ ಎಲೆಗಳನ್ನ ಹಾಗೇನೆ ಎರಡು ಒಣ ಮೆಣಸಿನಕಾಯಿನ ಮುರಿದು ಹಾಕಿ ಒಗ್ಗರಣೆ ಆದ್ಮೇಲೆ ಅದನ್ನ ನೀವು ಮಜ್ಜಿಗೆ ಮತ್ತೆ ಮಸಾಲೆ ಏನ್ ರೆಡಿ ಮಾಡಿಟ್ಕೊಂಡಿರ್ತೀರಲ್ವ ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಿಮಗೆ ಸೌತೆಕಾಯಿ ತಂಬುಳಿ ರೆಡಿ ಆಗುತ್ತೆ. ಇದನ್ನ ನೀವು ಅನ್ನದ ಜೊತೆಗೆ ಬೇಕಾದ್ರೂ ಊಟ ಮಾಡಬಹುದು, ಇಲ್ಲಾಂದ್ರೆ ಹಾಗೆ ಬೇಕಾದ್ರೂ ಕುಡಿಬಹುದು. ಈ ರೀತಿ ನೀವೇನಾದ್ರೂ ತಂಬುಳಿಯನ್ನ ರೆಡಿ ಮಾಡಿಟ್ರೆ ಈಗ ಬಿಸಿಲಿನಿಂದ ಹೊರಗಡೆಯಿಂದ ಬಂದವರು ಬರೀ ನೀರ್ ಸಾಕು ನನಗೆ ಇವತ್ತು ಊಟ ಬೇಡ ಅಂತ ಹೇಳೋರು ಕೂಡ ಒಂದ್ ತುತ್ ಅನ್ನ ಜಾಸ್ತಿನೇ ಊಟ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಖಂಡಿತ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ನಿಮ್ಗೆ ಈ ಬಿಸಿಲು ದಿನದಲ್ಲಿ ದೇಹನ ಎಷ್ಟು ತಂಪಿಟ್ಕೊಂಡ್ರು ಸಾಕಾಗಲ್ಲ, ತಂಪು ಅನ್ನೋದು ನಮ್ಮ ದೇಹಕ್ಕೆ ಬಹಳನೇ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಬಹಳಷ್ಟು ಸುಲಭವಾಗಿ ಮಾಡಬಹುದಾದಂತ ಹಾಗೇನೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತ ಮೊಸರವಲಕ್ಕಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಈ ಮೊಸರಿನಲ್ಲಿ ಅಂದ್ರೆ ಈ ಮೊಸರು ಹೊಟ್ಟೆಯನ್ನಷ್ಟೇ ತಂಪಾಗಿಡೋಲ್ಲ, ನಮ್ಮ ದೇಹವನ್ನು ಕೂಡ ತಂಪಾಗಿಡುತ್ತೆ. ಹೊಟ್ಟೆ ಏನಾದ್ರೂ ಉರಿತಾ ಇದ್ರೆ ಈ ಮೊಸರು ಸೇವನೆ ತುಂಬಾ ಒಳ್ಳೆಯದು. ಹಾಗಿದ್ರೆ ಬನ್ನಿ ಮೊಸರವಲಕ್ಕಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮೊಸರವಲಕ್ಕಿ ಮಾಡೋದಿಕ್ಕೆ ಏನೇನ್ ಸಾಮಾನ್ ಬೇಕು ಅಂದ್ರೆ 1 ಕಪ್ ಅವಲಕ್ಕಿ, 2 ಕಪ್ ಮೊಸರು, 1 ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, 2 ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸಿನಕಾಯಿ, ಹಾಗೇನೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಾಡೋದು ಈ ಮೊಸರವಲಕ್ಕಿನ ಮಾಡೋದು ಹೇಗೆಂದ್ರೆ, ಮೊದಲಿಗೆ 1 ಕಪ್ ಅವಲಕ್ಕಿಯನ್ನ ತಗೊಳ್ಳಿ. ಆ ಅವಲಕ್ಕಿನ 2 ನಿಮಿಷ ನೀರಿನಲ್ಲಿ ನೆನೆಸಿ ಆಮೇಲೆ ಅದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಡಿ. ಅದು ಸ್ವಲ್ಪ ನೆಂದ ಮೇಲೆ ಅದಕ್ಕೆ 2 ಕಪ್ ಮೊಸರನ್ನ, ಅಂದ್ರೆ 1 ಕಪ್ ಅವಲಕ್ಕಿಗೆ ಇಲ್ಲಿ 2 ಕಪ್ ಮೊಸರು ಬೇಕಾಗುತ್ತೆ. 1 ಕಪ್ ಅವಲಕ್ಕಿಗೆ 2 ಕಪ್ ಮೊಸರನ್ನ ಹಾಕಿ ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನ, ಸಣ್ಣಗೆ ಹೆಚ್ಚಿದಂತಹ ಹಸಿಮೆಣಸಿನಕಾಯಿ, ಹಾಗೆಯೇ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀವು 1/4 ಚಮಚ ಇಲ್ಲಿ ಸಕ್ಕರೆ ಹಾಕಿದ್ರೆ ಬೇಕಾದ್ರೆ ಹಾಕೋಬಹುದು, ಇಲ್ಲಾದ್ರೆ ಇಲ್ಲ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಸಕ್ಕರೆನ ಹಾಕೋಬಹುದು, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಕೂಡ ಮಾಡಬಹುದು. ಆಮೇಲೆ ಇದಕ್ಕೊಂದು ಒಗ್ಗರಣೆಯನ್ನ ಕೊಡಬೇಕಾಗುತ್ತೆ. ಒಗ್ಗರಣೆ ಅಂದ್ರೆ ಮಾಮೂಲಿ ಒಗ್ಗರಣೆ. ಇವಾಗ ಸಣ್ಣ ಬಾಣಲೆಯನ್ನ ಕಾಯ್ಲಿಕ್ಕಿಟ್ಟು ಅದಕ್ಕೆ 1 ಚಮಚ ಎಣ್ಣೆಯನ್ನ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ಆ ಒಗ್ಗರಣೆಯನ್ನ ಈ ಅವಲಕ್ಕಿಯ ಮೇಲೆ ಹಾಕಿದ್ರೆ ನಿಮ್ಗೆ ರುಚಿಕರವಾದಂತಹ ಮೊಸರವಲಕ್ಕಿ ರೆಡಿಯಾಗುತ್ತೆ. ನೀವು ಈ ಮೊಸರವಲಕ್ಕಿ ಜೊತೆಗೆ ಪುಟಾಣಿ ಚಟ್ನಿಯನ್ನ ಹಾಕಿ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ನೀವು ಕೂಡ ಈ ಮೊಸರವಲಕ್ಕಿನ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಹೇಳ್ತೀರಾ ಮೊಸರವಲಕ್ಕಿ ಬಹಳನೇ ಚೆನ್ನಾಗಿತ್ತು ಅಂತ. ಅದನ್ನ ಕೇಳೋದಕ್ಕೆ ನಾನು ಸಹ ಕಾಯ್ತಾ ಇರ್ತೀನಿ. ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈ ಬೇಸಿಗೆ ಕಾಲಕ್ಕೆ ಏನಾದರೂ ತಂಪು ತಂಪು ಕೂಲ್ ಕೂಲ್ ಆಗಿರೋದನ್ನ ಕುಡಿಬೇಕು ಅನಿಸ್ತಾ ಇರುತ್ತಲ್ವಾ? ನಾನು ನಿಮ್ಗೆ ಮೊದಲಿಗೆ ಹೇಳಿದೆ ಸೌತೆಕಾಯಿ ತಂಬುಳಿ ಹೇಗ್ ಮಾಡೋದು ಅಂತ. ಈಗ ಹೇಳ್ತಾ ಇದ್ದೀನಿ ಈರುಳ್ಳಿ ಮಜ್ಜಿಗೆ ಸಾರನ್ನ ಹೇಗ್ ಮಾಡೋದು ಅಂತ. ಈ ಮಜ್ಜಿಗೆ ಸೇವನೆಯಿಂದ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಏನಾದ್ರು ಹೊಟ್ಟೆ ಉಬ್ರ ಬಂದಿದ್ರೆ, ಇಲ್ಲ ಅಂದ್ರೆ ತೇಗ್ ಬರ್ತಾ ಇದ್ರೆ, ಬಾಯಲ್ಲಿ ನೀರ್ ಬರ್ತಾ ಇದ್ರೆ, ಈ ಮಜ್ಜಿಗೆ ಸೇವನೆಯಿಂದ ಏನಾಗುತ್ತೆ ಅಂದ್ರೆ ಅದು ಕಡಿಮೆ ಆಗುತ್ತೆ. ಇವಾಗ ಈ ಈರುಳ್ಳಿ ಮಜ್ಜಿಗೆ ಸಾರ್ ಹೇಗ್ ಮಾಡೋದು ಅಂದ್ರೆ, ಇವಾಗ ನಾವೆಲ್ಲ ಮಾಡ್ತಾ ಇರ್ತೀವಿ ಮಜ್ಜಿಗೆ ಸಾರನ್ನ, ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಈಗ ನಾ ಹೇಳ್ತೀನಿ. ಈ ಈರುಳ್ಳಿ ಮಜ್ಜಿಗೆ ಸಾರ್ ಮಾಡ್ಲಿಕ್ಕೆ 1 ಕಪ್ ಮೊಸರು, 1 ಸಣ್ಣ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಎಸಳು ಕರಿಬೇವು, ಖಾರಕ್ಕೆ ತಕ್ಕಂತೆ 2-3 ಹಸಿಮೆಣಸಿನಕಾಯಿ, 1 ಇಂಚು ಹಸಿ ಶುಂಠಿ, 10-12 ಬೆಳ್ಳುಳ್ಳಿ ಎಸಳು, 1/2 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಒಗ್ಗರಣೆಗೆ 1 ಚಮಚ ಎಣ್ಣೆ, ರುಚಿಗೆ ಸಾಕಷ್ಟು ಉಪ್ಪು ಬೇಕಾಗುತ್ತೆ. ಹಾಗಿದ್ರೆ ಈ ಈರುಳ್ಳಿ ಮಜ್ಜಿಗೆ ಸಾರ್ ಮಾಡೋದು ಹೇಗಂದ್ರೆ ತುಂಬಾ ಸುಲಭ ಇದೆ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ಗೆ 1 ಕಪ್ ಮೊಸರಿಗೆ 2 ಕಪ್ ನೀರನ್ನ ಹಾಕಿ ಅದನ್ನ ಕಡೆದು ರೆಡಿ ಮಾಡಿಟ್ಕೋಬೇಕಾಗತ್ತೆ. ಮಜ್ಜಿಗೆ ರೆಡಿ ಆದ್ಮೇಲೆ ಅದಕ್ಕೇನೆ ನೀವು ಏನ್ ಮಾಡ್ಬೇಕು ಅಂದ್ರೆ, 1 ಇಂಚು ಹಸಿ ಶುಂಠಿ, 10-12 ಬೆಳ್ಳುಳ್ಳಿ ಎಸಳು, 2-3 ಹಸಿಮೆಣಸಿನಕಾಯಿ ಹಾಕಿ ಅದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಅದನ್ನ ಇದಕ್ಕೆ ಹಾಕ್ಬೇಕಾಗತ್ತೆ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನ ಕಲಸ್ಬೇಕಾಗತ್ತೆ. ಆಮೇಲೆ ಒಗ್ಗರಣೆಗೆ 1 ಬಾಣಲೆಯನ್ನ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ, 1 ಚಮಚ ಜೀರಿಗೆ, ಇಲ್ಲಿ ಜೀರಿಗೆ ಹೆಚ್ಚಿಗೆ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ, 1/2 ಚಮಚ ಸಾಸಿವೆ, ಕರಿಬೇವಿನ ಎಲೆಗಳನ್ನ ಹಾಕಿ ಆ ಒಗ್ಗರಣೆಯನ್ನ ಈ ಮಜ್ಜಿಗೆಗೆ ಹಾಕಿದ್ರೆ ನಿಮಗೆ ಮಜ್ಜಿಗೆ ಸಾರ್ ರೆಡಿ ಆಗುತ್ತೆ. ನೀವು ಇವಾಗ ಹೊರಗಡೆಯಿಂದ ಬಂದಾಗ ದಣಿವು ಅಂತ ಬಂದಾಗ ಈ ಮಜ್ಜಿಗೆಯನ್ನ ಹಾಗೇನೆ ಕುಡಿಬಹುದು. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಖಂಡಿತ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗೊಂದು ನಾನು ಬೇಸಿಗೆಗೆ ಅಂತಾನೆ ಹೇಳಿ ಮಾಡಿಸಿದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬ್ಲಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಕೂಡ ಇದನ್ನ ಮಾಡಿರ್ತೀರಾ, ಆದ್ರೆ ಒಬ್ಬರು ಟೇಸ್ಟ್ ಒಬ್ಬರಿಗೆ ಚೇಂಜ್ ಆಗಿರುತ್ತೆ. ಈಗ ನಾನು ಮನೆಯಲ್ಲಿ ಹೇಗೆ ಜೋಳದ ಅಂಬ್ಲಿಯನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಜೋಳದ ಅಂಬ್ಲಿಗೆ ಏನೇನ್ ಬೇಕು ಅಂದ್ರೆ, 1 ಕಪ್ ಜೋಳದ ಹಿಟ್ಟು, 1 ಕಪ್ ಮೊಸರು, ಜೀರಿಗೆ, ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, 1 ಸಣ್ಣ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು. ಈ ಜೋಳದ ಅಂಬ್ಲಿಯನ್ನ ಹೇಗೆ ಮಾಡೋದು ಅಂದ್ರೆ, 1 ಪಾತ್ರೆಯನ್ನ ತಗೊಂಡು ಅದನ್ನ ಒಲೆಯ ಮೇಲೆ ಕಾಯಲು ಇಟ್ಟು ಅದಕ್ಕೆ 2 ಕಪ್ ನೀರನ್ನ ಹಾಕಿ ಅದನ್ನ ಕುದಿಯಲು ಇಡಿ. ನೀರು ಕುದಿಯುವಷ್ಟರಲ್ಲಿ ನೀವು 1 ಕಪ್ ಜೋಳದ ಹಿಟ್ಟನ್ನ ತಗೊಂಡಿರ್ತೀರಲ್ವಾ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಸ್ವಲ್ಪ ನೀರಾಗಿ ಕಲಸ್ಕೊಳ್ಳಿ. ಅಂದ್ರೆ ಈ ಕಡೆ ನೀರು ಅಲ್ಲ, ಈ ಕಡೆ ದಪ್ಪನೂ ಅಲ್ಲ, ಅದನ್ನ ಸ್ವಲ್ಪ ತೆಳುವಾಗಿ ಅದನ್ನ ಕಲಸಿಟ್ಕೊಳ್ಳಿ. ಅದನ್ನ ಕಲಸಿಟ್ಕೊಂಡ್ಮೇಲೆ ಅಲ್ಲಿ ನೀರು ಕುದಿಯುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀವೇನು ಇವಾಗ ಜೋಳದ ಹಿಟ್ಟನ್ನ ಕಲಸಿಟ್ಕೊಂಡಿರ್ತೀರಲ್ವಾ ಅದನ್ನ ನಿಧಾನವಾಗಿ ಕುದಿಯುತ್ತಿರುವಂತಹ ನೀರಿಗೆ ಹಾಕುತ್ತಾ ಸ್ಪೂನ್ ನಿಂದ ಅದನ್ನ ನೀಟಾಗಿ ಕೈಯಾಡ್ತಾ ಇರಿ. ಅದನ್ನ ಕೈಯಾಡ್ತಾ ಕೈಯಾಡ್ತಾ ನೀವು 1-5 ನಿಮಿಷ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಅದು ಕುದ್ದ ನಂತರ ಅದನ್ನ ಆರೋದಿಕ್ಕೆ ಬಿಡಿ. ಅದು ಆರಿದ್ಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆಯನ್ನ ಪೇಸ್ಟ್ ಮಾಡಿ ಹಾಕಿ, ಆಮೇಲೆ ಅದಕ್ಕೆನೆ 1 ಕಪ್ ಮೊಸರು ತಗೊಂಡಿರ್ತೀರಲ್ವಾ, ಆ 1 ಕಪ್ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡಿ ಆ ಮಜ್ಜಿಗೆಯನ್ನು ಸಹ ಅದಕ್ಕೆ ಹಾಕಿ, ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಜೋಳದ ಅಂಬ್ಲಿ ರೆಡಿ ಆಗುತ್ತೆ. ಈ ಜೋಳದ ಅಂಬ್ಲಿ ಏನಿದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೇನೆ ಇದನ್ನ ನಾವು ಆರೋಗ್ಯ ವರ್ಧನಿ ಅಂತಾನೂ ಕೂಡ ಕರಿಬಹುದು. ಬೇಸಿಗೆಯಲ್ಲಿ ನಮಗೆ ಹೊಟ್ಟೆಗೆ ಬಹಳಷ್ಟು ಹಿತವನ್ನು ಕೊಡುತ್ತೆ. ಈ ಒಂದು ಜೋಳದ ಅಂಬ್ಲಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ, ಮತ್ತೆ ಇದು ನಮ್ಮ ಇಮ್ಯುನಿಟಿ ಪವರ್ ಅನ್ನ ಕೂಡ ಬೂಸ್ಟ್ ಮಾಡುತ್ತೆ. ಹಾಗೇನೆ ಇದು ಕ್ಯಾನ್ಸರ್ಗೂ ಕೂಡ ಒಳ್ಳೆಯದು, ಹಾಗೇನೆ ಬಿಪಿಯನ್ನ ಕೂಡ ಕಂಟ್ರೋಲ್ ನಲ್ಲಿ ಇಡುತ್ತೆ ಈ ಒಂದು ಜೋಳ. ಇವತ್ತಿನ ರೆಸಿಪಿ ಹೇಗಿದ್ವು, ಇವತ್ತಿನ ರೆಸಿಪಿ ಇಷ್ಟ ಆದ್ವು ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ 9019-904-904 ತಿಳಿಸಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಬಿಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಇದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನ ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ಲರಿಗೂ ನಮಸ್ಕಾರ. ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಜಿಪಿ ರಾಜರತ್ನಂ ಅವರ ಸಾಹಿತ್ಯವಿರುವ ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಹೆಂಡ ಮುಟ್ಟಿದ ಕೈನ ಕೇಳಿ ಈ ಒಂದು ಸುಪ್ರಸಿದ್ಧ ಗೀತೆಯನ್ನ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಪಂಕಜ. ಚಿತ್ರ ಹುಡುಗರು, ಗಾಯಕರು ಮಮತಾ ಶರ್ಮಾ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಶಿವಾಂತ ಹೋಗುತ್ತಿದ್ದೆ. ಗಾಯಕರು ಟಿಪ್ಪು, ಸಂಗೀತ ನಿರ್ದೇಶಕರು ಬಿ ಹರಿಕೃಷ್ಣ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ ಹಾರ್ಟ್ ಅಲ್ಲಿರೋ ಹಾರ್ಮೋನಿಯಂ. ಚಿತ್ರ ಬೃಂದಾವನ. ಗಾಯಕರು ಟಿಪ್ಪು. ಸಂಗೀತ ನಿರ್ದೇಶಕರು ಬಿ ಹರಿಕೃಷ್ಣ. ಹಾಡನ್ನ ಕೇಳಿ

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಅಂತಮ್ಮ. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಗಾಯಕರು ಯಶ್, ಸಂಗೀತ ನಿರ್ದೇಶಕರು ಡಿ ಬೀಟ್ಸ್. ಹಾಡನ್ನ ಕೇಳಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಲ್ತಾ ಚಲ್ತಾ. ಚಿತ್ರ ರಾಜಾ ಹುಲಿ, ಗಾಯಕರು ಸೋನು ನಿಗಮ್, ಸಂಗೀತ ನಿರ್ದೇಶಕರು ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ. ಮುಂದಿನ ಗೀತೆ ಅಣ್ಣ ತಂಗಿಯರ ಈ ಬಂಧ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಅಣ್ಣ ತಂಗಿ. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಪನಿ 90.4 FM KLE ಕನಸು. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ

ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಸ್ಕೂಲ್ ಆಫ್ ಮ್ಯೂಸಿಕ್ ವತಿಯಿಂದ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ. 7 ವರ್ಷದಿಂದ 15 ವರ್ಷದ ಮಕ್ಕಳಿಗಾಗಿ ಸಂಗೀತ, ತಬ್ಲಾ, ಹಾರ್ಮೋನಿಯಂ ಮತ್ತು ಭರತನಾಟ್ಯ. 15 ದಿನದ ಬೇಸಿಗೆ ಶಿಬಿರ 4 ಮೇ 2026 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 3-6 ಗಂಟೆಯವರೆಗೆ. ಶುಲ್ಕ 500 ರೂಪಾಯಿ ಪ್ರತಿ ಚಟುವಟಿಕೆಗೆ. ಸ್ಥಳ KLE ಸಂಗೀತ ಮಹಾವಿದ್ಯಾಲಯ, JNMC ಆವರಣ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಅಥವಾ 9916467993 ಅಥವಾ 9096876447.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್: ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ VCK IUML ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. DRDO ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ T20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.